ಆಕಾಶವಾಣಿ ಮಂಗಳೂರು. ಇಂದು ಗುರುವಾರ, 1948 ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 1ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 23ನೇ ತಾರೀಕು. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:52. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮುಂಜಾವಿನ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಲೆಯುತ್ತಿದ್ದುದೇ ನೋಡ. ನಾಗರಾಜ ರಾವ್ ಹವಾಲ್ದಾರ್ ಅವರು ಹಾಡಿರುವ ಬಸವಣ್ಣ ಅವರ ವಚನ.

ಆರ್.ಎನ್. ಶ್ರೀಲತಾ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ, ಏನು ಇಲ್ಲವೋ ಎರಡು ದಿನದ ಸಂಸಾರ.

ಕಾರ್ಯಕ್ರಮದ ಕೊನೆಯದಾಗಿ ವೃಂದಗಾನದಲ್ಲಿ ಹಾಡಿರುವ ದೇಶಭಕ್ತಿ ಗೀತೆ ಜೈ ಜೈ ಪ್ಯಾರಾ ಭಾರತ್, ಸಾಂಪ್ರದಾಯಿಕ ರಚನೆ.

0: ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ. ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾಮಠ, ಕಾವೂರು ಅವರಿಂದ.
1: ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಹಲವು ರೀತಿಯಲ್ಲಿ ರೂಪಿಸಬಲ್ಲ. ಅದು ಅವನ ಗುಣಚರ್ಯೆಯ ಮೇಲೆ ತುಲನೆಯನ್ನು ಅವಲಂಬಿಸಿರುತ್ತವೆ. ಕೆಲವರ ವ್ಯಕ್ತಿತ್ವ ತಾನು ಮಾಡುವ, ಆಡುವ, ನೋಡುವ ಕ್ರಿಯೆಗಳ ಮೇಲೆ ಅವರವರ ಆದರ್ಶಗಳು ತೋರುತ್ತವೆ. ಸಾತ್ವಿಕ ರಾಜಸ ತಾಮಸ ಗುಣಗಳು ಸೃಷ್ಟಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ

0: ಹೊಂದಿದೆಯೋ ಹಾಗೆ ಪಂಚಭೂತಗಳಿಂದ ನಿರ್ಮಿತವಾದ ಈ ಶರೀರದ ಮೇಲೆ ತನ್ನ ವರ್ಚಸ್ಸನ್ನು ಬೀರುತ್ತಲೇ ಬರುತ್ತವೆ. ಆದ್ದರಿಂದ ಕೆಲವು ವ್ಯಕ್ತಿಗತ ಗುಣಧರ್ಮಗಳು ಜನ್ಮತಃ ಪ್ರಕಟವಾಗುತ್ತಲೇ ಇರುತ್ತವೆ. ಅದನ್ನು ಯಾರಿಂದಲೂ ಬದಲಾಗಿಸಲಾಗದು. ಮತ್ತೆ ಕೆಲವು ಅವರ ಚಿಂತನೆಯ ಲಹರಿಯ ಮೇಲೆ ಅವಲಂಬಿತವಾಗಿರುತ್ತದೆ, ಅದರಂತೆ ತಮ್ಮ ಪ್ರಭಾವವೂ ಬೀರುತ್ತದೆ. ಮೂರು ಸಂಗತಿಗಳು ನಾವು ತಿಳಿಯಲೇಬೇಕು. ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ, ಬದುಕು ಮಾತ್ರ ನಮ್ಮ ಕೈಯಲ್ಲಿದೆ. ಆದರೆ ಬದುಕಿನ ನೈಜತೆಯ ನಿಜಾಂಶವನ್ನು ಅರಿಯಲು ಹೋಗುವುದೇ ಇಲ್ಲ. ಯಾವ ಉದ್ದೇಶ ಗುರಿಯನ್ನು ಹೊತ್ತು ಈ ದೇಹ ಬಂದಿದೆಯೋ ಅದನ್ನೇ ಮರೆತಿರುವುದು ವಿಪರ್ಯಾಸ. ಜೀವನ ಹೇಗಾಗಿದೆ ಎಂದರೆ, ಅಂಧಸ್ಯ ದೀಪೋ ಬದಿರಸ್ಯ ಗೀತಂ, ಕುರುಡನಿಗೆ ದೀಪ ಹಿಡಿದಂತೆ, ಕಿವುಡನ ಮುಂದೆ ಕಿನಾರಿ ಬಾರಿಸಿದಂತೆ ಆಗಿದೆ. ಯಾರು ಯಾರನ್ನು ಕೇಳುವ ಹೇಳುವ ಪರಿಸ್ಥಿತಿ ಇಲ್ಲದಂತಾಗಿದೆ. ಯಾಂತ್ರಿಕ ಜೀವನದ ನಡುವೆ ಬದುಕಿನ ಮಹಾ ಮೌಲ್ಯಗಳನ್ನು ಗಾಳಿಯಲ್ಲಿ ತೂರಿಸಿ ತಮ್ಮ ಸ್ವಾರ್ಥ ಪ್ರಪಂಚದಲ್ಲಿ ಬದುಕು ನಡೆಸಿಕೊಂಡು ಬಾಳುವವರು ಅನೇಕರು ನಮ್ಮ ಕಣ್ಮುಂದೆಯೇ ಇದ್ದಾರೆ. ಅವರಿಗೆ ನಿಜವಾದ ಜೀವನ ಅರ್ಥವಾಗುವುದರೊಳಗೆ ತಮ್ಮ ಜೀವನ ಯಾತ್ರೆ ಸಮೀಪಿಸಿರುತ್ತದೆ. ಭೂಮಿಯಲ್ಲಿನ ಮೂರು ರತ್ನಗಳ ನೈಜ ತತ್ವವನ್ನು ತಿಳಿಯಲೇಬೇಕು. ಸುಭಾಷಿತದಲ್ಲಿ ಒಂದು ಮಾತಿದೆ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಭೂಮಿಯಲ್ಲಿ ಶ್ರೇಷ್ಠವಾದ ಮೂರು ವಸ್ತುಗಳಿವೆ, ನೀರು, ಅನ್ನ, ಒಳ್ಳೆಯ ಮಾತು. ಆದರೆ ಮೂರ್ಖರು ಕಲ್ಲಿನ ಚೂರುಗಳನ್ನು ರತ್ನ ಅಥವಾ ಶ್ರೇಷ್ಠ ಎಂದು ಕರೆಯುವರು. ಜೀವದ ಉಸಿರು ಹೋದರೂ ಹೆಸರು ಉಳಿಯಬೇಕಾದರೆ ಮೂರು ಕಾರ್ಯಗಳನ್ನು ಮಾಡಬೇಕು. ಖಗಮೃಗಾದಿಯಾದಿಯಾಗಿ ಮನುಷ್ಯರನ್ನೊಳಗೊಂಡಂತೆ ಕುಡಿಯುವುದು ನೀರನ್ನು. ಆದ್ದರಿಂದ ಕೆರೆಕಟ್ಟೆಗಳನ್ನು ನಿರ್ಮಿಸಿ ದಾಹವನ್ನು ನೀಗಿಸುವುದು, ಹಸಿವಿನ ತೃಷಿಯಿಂದ ಬಳಲುತ್ತಿರುವವರಿಗೆ ಅನ್ನವನ್ನು ನೀಡುವುದು, ಮಗದೊಬ್ಬರಿಗೆ ನೋವನ್ನು ಉಂಟು ಮಾಡದ ಹಿತ ಮಿತ ಭಾಷೆಯಾಗಿ ಮಾತನಾಡುವುದು, ಈ ಮೂರು ಜೀವನ ರತ್ನಗಳು. ಸಾಮಾನ್ಯವಾಗಿ ಯಾರಾದರೂ ಸತ್ತಾಗ ಬಾಯಿಗೆ ತುಳಸಿದಳ ನೀರನ್ನು ಬಿಡುತ್ತಾರೆ, ಬಾಯಿಗೆ ಹಕ್ಕಿ ಹಾಕುತ್ತಾರೆ, ಎಂತಹ ಪುಣ್ಯಾತ್ಮ ಸತ್ತನಲ್ಲಪ್ಪ ಎಂದು ಹಾಡಿ ಹೊಗಳುತ್ತಾ ಮರುಗುತ್ತಾರೆ ವಿನಃ ನಾವು ಗಳಿಸಿದ ಮುತ್ತು ರತ್ನ ಹಣವನ್ನು ಯಾರೂ ಬಾಯಿಗೆ ಹಾಕಲ್ಲ. ಇದು ವಾಸ್ತವ ಸತ್ಯ. ಈ ಸತ್ಯವನ್ನರಿತು ಬಾಳುವುದು ಮನುಷ್ಯ ಜೀವನದ ಉದ್ದೇಶ ಗುರಿಯಾಗಿದೆ. ಬದುಕಿದ್ದಾಗ ಏನು ಗಳಿಸಿದೆ ಎನ್ನುವುದು ಮುಖ್ಯ ವಿನಃ ಏನು ಕಳೆದುಕೊಂಡೆ ಅನ್ನೋದು ಮುಖ್ಯವಲ್ಲ. ಮನಸ್ಸು ಮತ್ತು ಭಾವನೆ ಕಸದ ಬುಟ್ಟಿಯಾಗಬಾರದು, ಜ್ಞಾನದ ಬುತ್ತಿಯಾಗಬೇಕು. ಬದುಕುವ ಒಂದೊಂದು ಕ್ಷಣವು ಅಮೂಲ್ಯವಾದದ್ದು. ನಮ್ಮ ಹಿಂದೆ ಬರುವುದು ಏನಾದರೂ ಇದ್ದರೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ, ಅನೂಚಾನಾದಿ ಆಚರಿಸಿಕೊಂಡು ಬಂದ ಧರ್ಮದ ಫಲ ಗಳಿಸಿದ ಕೀರ್ತಿ ಅಪಕೀರ್ತಿಗಳು ನಮ್ಮಿಂದಲೇ ಸಾಗುತ್ತವೆ. ನಮ್ಮ ಬುದ್ಧಿಯ ಕೀಲಿ ಇನ್ನೊಬ್ಬರದು ಆಗಬಾರದು. ಸುಂದರವಾದ ಒಂದು ಮಾತಿದೆ, ಹಿತ್ತಲೆಯ ಕಿವಿಯಾಗಬೇಡ ನಿಜದಳು, ಹಿತ್ತಲಿನ ಮದ್ದಿನ ಗಿಡವಾಗು ಜೀವನದಳು, ಹಿಡಿತವಿರಲಿ ನಿನ್ನ ನಿಜಧರ್ಮದಳು, ಹೀನರ ಕಂತುಕನಾಗಬೇಡ ಬದುಕಿನಳು, ನಿನ್ನ ಮನದಳು ಧ್ಯಾನಿಸು ಚುಂಚಾದ್ರಿವಾಸನನು, ಅಂತಿಕದಿ ಕಾಯುವನು ಕರುಣೆಯಳು. ವ್ಯಕ್ತಿಯ ಮನೋ ಆಂತರ್ಯದ ಆಳ ಪ್ರಜ್ಞೆಯಲ್ಲಿ ತನ್ನ ನಿಜಧರ್ಮವನ್ನು ತಿಳಿಯಬೇಕೇ ವಿನಃ ಇನ್ನೊಬ್ಬರಿಂದ ಅದು ತಿಳಿಯದು.
1: ಇದುವರೆಗೆ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾಮಠ ಕಾವೂರು ಅವರಿಂದ ಚಿಂತನೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ಕೆಳದಿ ಶಿವಪ್ಪನಾಯಕ ಯುಎಎಚ್ಎಸ್ ನೇಗಿಲಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಶೈಲೇಶ್ ವೈ ಆಚಾರ್ಯ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಭಾವಗೀತೆಗಳು. 7:45 ರಾಗರಂಜಿನಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಚಿತ್ರಗೀತೆಗಳು. 9:00 ಸುಗಮ ಸಂಗೀತ ಕಾರ್ಯಕ್ರಮ. ಮಾಲತಿ ಶರ್ಮಾ ಮತ್ತು ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00

ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯರಾಗ, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. ಹನ್ನೊಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜಯ್ ಪೋಹಂಕರ್ ಅವರ ಗಾಯನದಲ್ಲಿ ರಾಗ್ ಬಿಲಾಸ್ ಖಾನಿ ತೋಡಿ. 12:05 ವನಿತಾ ವಿಹಾರ, ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮ, ಐವಿಎಫ್ ಚಿಕಿತ್ಸಾ ವಿಧಾನದ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪೆನ್ಷನ್ ಯೋಜನೆಯ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮಂಜುಳಾ ಗುರುರಾಜ್ ಹಾಡಿರುವ ವಚನಗಳು. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:00 ಹಿಂದಿ ಚಿತ್ರಗೀತೆಗಳು, 2:40 ಚಿತ್ರಗೀತೆಗಳು. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ. ಕಾಸರಗೋಡಿನ ಶ್ರೀಮತಿ ಶೀನಾ ಪಿಪಿ ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಟುಗಳು. 5:30 ಯುವವಾಣಿ, ಭೂಮಿಕಾ ಹೆಗಡೆ ಅವರಿಂದ ಭಾವಗೀತೆಗಳು. ಪಕ್ಕವಾದ್ಯ ಮೌನೇಶ್ ಕುಮಾರ್ ಛಾವಣಿ ಹಾರ್ಮೋನಿಯಂ, ಗೌತಮ್ ಬಿ ತಬಲಾ. ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲೋ, ಬಳಿಕ ಪ್ರತೀಕ್ಷಾ ಪೂಜಾರಿ ಅವರಿಂದ ಸ್ವರಚಿತ ಕವನ ವಾಚನ. 6:00 ತುಳುಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ, ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಸುಗಮ ಸಂಗೀತ. 8:15 ಟುಡೇ ಇನ್ ಪಾರ್ಲಿಮೆಂಟ್, ಸಂಸತ್ತಿನ ಕಾರ್ಯಕಲಾಪಗಳ ಸಮೀಕ್ಷೆ. 8:30 ಕೊಂಕಣಿ ಕಾರ್ಯಕ್ರಮ, ವಾರಿಜ ನೀರ್ಬಯಲು ಅವರಿಂದ ಭಾಷಣ. ವಿಷಯ ಬಾಲಾವಳಿಕಾರ ಸಾರಸ್ವತ ಬ್ರಾಹ್ಮಣ ಷೋಡಶ ಸಂಸ್ಕಾರದ ಆಚರಣೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಚಿತ್ರಗೀತೆಗಳು. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

0: ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳಿ. ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ HD. ನಾನು ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ರೈತ ಬಾಂಧವರೇ, ನಿಮಗೆಲ್ಲ ಗೊತ್ತಾ ಇದ್ದ ಹಾಗೆ ನಾನು ಈ ದಿನ ಅಜೋಲಾದ ಬಗ್ಗೆ ಒಂದೆರಡು ಮಾಹಿತಿಯನ್ನು ಕೊಡೋಣ ಅಂತಿದ್ದೀನಿ. ಅಜೋಲಾ ಅಂದರೆ ನಿಮಗೆ ಗೊತ್ತಿರ್ಬೋದು, ಭತ್ತದ ಗದ್ದೆಗಳಲ್ಲಿ ಸ್ವಾಭಾವಿಕವಾಗಿ ನಾವೇನು ಬೆಳಿಬೋದಾದಂಥ ಒಂದು ಸಸ್ಯ. ಅದು ಯಾವ ಜಾತಿಗೆ ಸೇರಿದೆ ಅಂದರೆ ಪಾಚಿ ಜಾತಿಗೆ ಸೇರ್ತಕ್ಕಂಥ ಒಂದು ಸಸ್ಯ. ಇದೇನು ಮಾಡುತ್ತೆ ಅಂದರೆ ಅಲ್ಪ ಸಮಯದಲ್ಲಿ ಅಥವಾ ಅಲ್ಪ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚು ಇಳುವರಿ ಕೊಡುವಂತಹ ಮೇವು ಅಥವಾ ಗೊಬ್ಬರವಾಗಿ ಈ ಒಂದು ಅಜೋಲಾವನ್ನು ನಾವು ಬೆಳಿಬೋದು. ಈ ಅಜೋಲಾದಲ್ಲಿ ವಿವಿಧ ಜಾತಿಗಳಿದ್ದಾವೆ. ಅದರಲ್ಲಿ ನಾವು ಬೆಳೀತಕ್ಕಂತಹ ಒಂದು ಜಾತಿ ಉತ್ತಮವಾಗಿ ಬೆಳೆಯುವ ಅಥವಾ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುವಂತಹ ಒಂದು ಜಾತಿ ಯಾವುದು ಅಂದರೆ ಅಜೋಲಾ ಪಿನ್ಯಾಟಾ ಎಂಬ ಒಂದು ಜಾತಿ. ಆಯಿತಾ, ಇದು ಏಷ್ಯಾ ಮತ್ತು ಫಿಲಿಪೈನ್ಸ್ಗಳಲ್ಲಿ ಹೆಚ್ಚಾಗಿದೆ. ಬಟ್ ಈ ಒಂದು ಸಸ್ಯದಲ್ಲಿ ಈ ಭತ್ತದ ಗದ್ದೆದಲ್ಲಿ ಹೇಗೆ ಬೆಳಿಬೇಕಪ್ಪ ಅಂದರೆ, ಈ ಸಸ್ಯದಲ್ಲಿ ಶೇಕಡಾ 3-5 ಸಾರಜನಕ ಇದೆ, ಶೇಕಡಾ 1-1.5 ರಂಜಕ ಇದೆ, ಶೇಕಡಾ 2-3 ಪೊಟ್ಯಾಷಿಯಂ ಇದೆ, ಮತ್ತು ಉಳಿದ 93% ನೀರಿದೆ. ಈ ಸಸ್ಯವನ್ನು ನಾವೇನಾದರೂ ಒಣಗಿಸಿದರೆ ಪ್ರತಿ ಗಿಡದಲ್ಲಿ ಶೇಕಡಾ 30% ಪ್ರೋಟೀನ್ ಕೂಡ ಲಭ್ಯವಿದೆ. ಸೊ ಈ ಎಲ್ಲ ಒಂದು ಅಂಶನ ನಾವು ನಮ್ಮ ಭತ್ತದ ಗದ್ದೆಗಳಲ್ಲಿ ಸೇರಿಸೋ ಒಂದು ಅವಕಾಶ ಇರೋದ್ರಿಂದ ನಾವು ಈ ಅಜೋಲಾವನ್ನು ನಾವು ಭತ್ತದ ಗದ್ದೆಯಲ್ಲಿ ನಾವು ಬೆಳಿಬೋದು. ಈ ಬೆಳೆಯೋ ಹಂತಗಳು ಯಾವ್ಯಾವುದಪ್ಪ ಈ ಅಜೋಲಾದಲ್ಲಿ ಅಂತಂದರೆ, ಮೊದಲನೇದಾಗಿ ಇದು 6 ಉದ್ದ ಅಥವಾ 3 ಅಗ್ಲ 3.25 ಆಳ ಇರುವಂತಹ ಯಾವುದಾದ್ರೂ ತೊಟ್ಟಿ ಇರ್ಬೋದು ಅಥವಾ ಗುಂಡಿ ಇರ್ಬೋದು, ನಿಮ್ಮದರಲ್ಲಿ ಯಾವುದಾದ್ರೂ ಪ್ಲಾಸ್ಟಿಕ್ ಹಾಳೆ ಇದ್ರೂ ಸಹಿತ ಇದನ್ನು ನಾವು ಬೆಳೆಯೋದಕ್ಕೆ ಉಪಯೋಗಿಸ್ಬೋದು. ಗುಂಡಿಯ ತಳಭಾಗದಲ್ಲಿ ನಾವು 1 ಏನು ಮಾಡಬೇಕು ಅಂದರೆ ಫಲವತ್ತಾದಂಥ ಮಣ್ಣು, ಸಗಣಿ, ಪುಡಿಗೊಬ್ಬರ, ಎರೆಗೊಬ್ಬರ ಇವುಗಳನ್ನು ನಾವೇನು ಮಾಡಬೇಕು, ಮಿಶ್ರಣ ಮಾಡಿ ಸಮತಟ್ಟವಾಗಿ ಹರಡಬೇಕು. ನಂತರ ಇದರ ಮೇಲ್ಭಾಗದಲ್ಲಿ 3 ನೀರನ್ನು ನಿಲ್ಲಿಸಬೇಕು. ನೆಕ್ಸ್ಟ್ ನೀರಿನೊಳಗಡೆ ಅಜೋಲಾ ಪಾಚಿಗಳನ್ನು ಚೆಲ್ಲಿ ಅಥವಾ ಅದನ್ನು ಚೆನ್ನಾಗಿ ಹರಡಬೇಕು. ಹರಡಾಗಿ 4-5 ದಿನಗಳ ನಂತರ ಅಜೋಲಾ ಬೇರುಗಳೇನು ಮಾಡ್ತವೆ, ನೀರಿನೊಳಗೆ ಇಳಿದು ಮೇಲ್ಭಾಗದಲ್ಲಿ ಎಲೆಗಳ ರೂಪದಲ್ಲಿ ಹರಡ್ಕೊಳ್ತವೆ. 8-10 ದಿನಗಳ ನಂತರ ಸಮೃದ್ಧ ಅಜೋಲಾ ನಮಗೆ ಬಳಕೆಗೆ ಸಿದ್ಧವಾಗಿರ್ತದೆ. ಪ್ರತಿದಿನ 1/2 kg ಹೆಚ್ಚು ಅಜೋಲಾವನ್ನು ನಾವು ಈ ಥರ ಮಾಡೋದ್ರಿಂದ ನಾವು ಪಡಿಬಹುದು. ಇದನ್ನು ಯಾವ ಥರ ಉಪಯೋಗಿಸ್ಬಹುದಪ್ಪ ಅಂತಂದರೆ, ಅಜೋಲಾವನ್ನು ನಾವು ಭತ್ತದ ಗದ್ದೆಗಳಿಗೆ ಗೊಬ್ಬರವಾಗಿ ಕೂಡ ಉಪಯೋಗಿಸ್ಬೋದು. ಇದಲ್ಲದೇ ಅಜೋಲಾವನ್ನು ಜಾನುವಾರುಗಳಿಗೆ ಮೇವಾಗಿ ಕೂಡ ನಾವು ಬಳಸ್ತೀವಿ. ಇದು ಮೃದುವಾಗಿರೋದ್ರಿಂದ ಮತ್ತು ಪೌಷ್ಟಿಕವಾಗಿರೋದ್ರಿಂದ ಈ ಮೇವನ್ನು ಜಾನುವಾರುಗಳು ಹೆಚ್ಚು ತಿನ್ನಲು ಅದು ಇಷ್ಟಪಡ್ತವೆ. ಆರಂಭದಲ್ಲಿ ಅಷ್ಟಾಗಿ ಇಷ್ಟಪಡೋದಿಲ್ಲ ಅಂದರೂ ಕೂಡ ಹಿಂಡಿ ಮತ್ತು ಬೂಸ ಅಥವಾ ಮೇವಿನ ಜೊತೆ ನಾವು ಇದನ್ನು ತಿನ್ನಲು ಆರಂಭಿಸಿದರೆ ಸ್ವಲ್ಪ ದಿನಗಳಲ್ಲಿ ಜಾನುವಾರುಗಳು ಇಷ್ಟಪಟ್ಟು ತಿನ್ನುತ್ತವೆ. ಪ್ರತಿನಿತ್ಯ 1/2 kg ಅಜೋಲಾವನ್ನು ಆಕಳಿಗೆ ತಿನ್ನಿಸುವುದರಿಂದ ನಾವು ಏನಾಗುತ್ತೆ ಅಂದರೆ ಹಾಲಿನ ಇಳುವರಿಯಲ್ಲಿ ಕನಿಷ್ಠ 0.5 liter ಹೆಚ್ಚಿಸಬಹುದು. ಹಾಲಿನಲ್ಲಿರುವಂಥ ಕೊಬ್ಬಿನಾಂಶ ಕೂಡ ಈ ಒಂದು ಅಜೋಲಾವನ್ನು ತಿನ್ನಿಸೋದ್ರಿಂದ ಸುಧಾರಿಸಬಹುದು. ಮತ್ತು ಈ ಅಜೋಲಾದಲ್ಲಿ ಔಷಧೀಯ ಗುಣವಿದ್ದು ಜಾನುವಾರುಗಳಿಗೆ ಅನೇಕ ರೋಗಗಳಿಗೂ ಕೂಡ ಮದ್ದಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ಅಜೋಲಾವನ್ನು ಬಳಸಿ ನಮ್ಮ ರೈತರು ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಈ ಮೂಲಕ ಹೇಳ್ತಿದ್ದೀನಿ. ಇದ್ರ ಬಗ್ಗೆ ಏನಾದರೂ ನಿಮಗೆ ಬೆಳವಣಿಗೆ ಬಗ್ಗೆ ಅದರ ಬಗ್ಗೆ ಏನಾದರೂ ಇದ್ದರೆ ಮಾಹಿತಿ ಬೇಕಾದರೆ ಈ ನನ್ನ ಫೋನ್ ನಂಬರ್ಗೆ ಸಂಪರ್ಕಿಸಬೇಕು. 9448719289. ಧನ್ಯವಾದ.
0: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.

0: ಗ್ರಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಹಾಗೂ ಅದರ ಪ್ರಕಾರಗಳು. ಪ್ರಸ್ತುತಿ ಡಾಕ್ಟರ್ ಶೈಲೇಶ್ ವೈ ಆಚಾರ್ಯ.
3: ಆಯುರ್ವೇದ ಶಾಸ್ತ್ರವನ್ನು ನೋಡಿದಾಗ ಪ್ರಮುಖ 8 ಭಾಗಗಳಾಗಿ ಇದನ್ನು ವಿಂಗಡಿಸಬಹುದು. ಇದನ್ನು ಅಷ್ಟಾಂಗ ಆಯುರ್ವೇದ ಅಂತಲೂ ಹೇಳ್ಬೋದು. ಈ ಅಷ್ಟಾಂಗ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆಯು ಒಂದು ಪ್ರಮುಖ ಅಂಗ ಅಂತ ನಾವು ಹೇಳ್ಬೋದು. ಆಯುರ್ವೇದದ ಒಂದು ಧ್ಯೇಯ ವಾಕ್ಯವನ್ನು ನೋಡಿದಾಗ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದ್ದಾರೆ. ಅಂತ ಹೇಳಿದರೆ ಆರೋಗ್ಯವಂತನ ಆರೋಗ್ಯ ರಕ್ಷಣೆಯೇ ಇದರ ಮೂಲ ಉದ್ದೇಶ, ಹಾಗೂ ರೋಗದ ಒಂದು ಉಪಶಮನ. ಈ ಎರಡು ಮಜಲುಗಳಲ್ಲಿಯೂ ರಸಾಯನ ಚಿಕಿತ್ಸೆಯು ಒಂದು ಉತ್ತಮ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದರ ವ್ಯಾಖ್ಯಾನವನ್ನು ನೋಡಿದಾಗ ರಸ ಅಯನ, ರಸ ಅಂತ ಹೇಳಿದ್ರೆ ಜೀವರಸ, ಅಯನ ಅಂತ ಹೇಳಿದ್ರೆ ನಿರಂತರವಾದ ಚಲನೆ. ಈ ಜೀವರಸವು ನಿರಂತರವಾಗಿ ಚಲಿಸುವಂತೆ ಮಾಡಿ ಆಯಾಯ ಅಂಗಕೋಶಗಳಿಗೆ ತಲುಪಿ ಅದರ ಪೋಷಣೆಯನ್ನು ಮಾಡುವಂತದ್ದು ರಸಾಯನ ಚಿಕಿತ್ಸೆ ಅಂತ ಹೇಳ್ಬೋದು. ಹಾಗಾದ್ರೆ ಇದರ ಒಂದು ಉದಾಹರಣೆ ಕೊಡ್ಬೋದಾ ಅಂತ ಕೇಳಿದ್ರೆ, ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಪೋಷಿಸಿ ಅದನ್ನು ಪುನಶ್ಚೇತನಗೊಳಿಸಿ ದೀರ್ಘಾಯುಷ್ಯವನ್ನು ಹೆಚ್ಚಿಸುವಲ್ಲಿ ಹಾಗೂ ಆರೋಗ್ಯಯುತವಾಗಿ ದೀರ್ಘಾಯುಷ್ಯವನ್ನು ಪಡೆಯುವಲ್ಲಿ ಇದು ಒಂದು ಕ್ಷಮತೆಯನ್ನು ಪಡೆದುಕೊಂಡಿದೆ. ಹೇಗಂತ ಹೇಳಿದ್ರೆ, ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ, ಮಾನಸಿಕ ಸದೃಢತೆಯನ್ನು ಪಡೆಯುವಲ್ಲಿ ಹಾಗೂ ದೇಹದ ಪುಷ್ಟಿಯನ್ನು ಪಡೆಯುವಲ್ಲಿಯೂ ಈ ರಸಾಯನ ಚಿಕಿತ್ಸೆಯು ಉತ್ತಮ ಕಾರ್ಯ ನಿರ್ವಹಿಸುತ್ತದೆ. ಈಗ ರಸಾಯನ ಚಿಕಿತ್ಸೆಯನ್ನು ಹೇಗೆ ಕೊಡುವುದು, ಅದನ್ನು ಹೇಗೆ ಪ್ರಯೋಗ ಮಾಡುವುದು, ಇದರ ಮೇಲೆ ಒಂದು ವಿಧಗಳನ್ನು ವಿವರಿಸಬಹುದು. ಹಾಗೂ ರಸಾಯನ ಚಿಕಿತ್ಸೆಯ ದ್ರವ್ಯಗಳ ಒಂದು ಕಾರ್ಯಕ್ಕೆ ಅನುಗುಣವಾಗಿ ಅಥವಾ ಗುಣಕ್ಕೆ ಅನುಗುಣವಾಗಿ ವಿಧಗಳನ್ನು ಹೇಳ್ಬೋದು. ಮೊದಲನೆಯದಾಗಿ ರಸಾಯನ ದ್ರವ್ಯ ಹೇಗೆ ಪ್ರಯೋಗ ಮಾಡಬಹುದು ಅಂತ ನೋಡುವ. ಎರಡು ವಿಧಾನಗಳಲ್ಲಿ ರಸಾಯನ ಚಿಕಿತ್ಸೆಯನ್ನು ನೀಡಬಹುದು. ಮೊದಲನೆಯದಾಗಿ ಕುಟಿ ಪ್ರಾವೇಶಿಕ ರಸಾಯನ ವಿಧ ಅಂತ ಹೇಳ್ತಾರೆ. ಎರಡನೆಯದಾಗಿ ವಾತಾತಪಿಕ ರಸಾಯನ ಚಿಕಿತ್ಸೆ ಅಂತ ಹೇಳ್ತಾರೆ. ಹಾಗಾದ್ರೆ ಕುಟಿ ಪ್ರಾವೇಶಿಕ ರಸಾಯನ ಚಿಕಿತ್ಸೆ ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ಕುಟಿಯ ನಿರ್ಮಾಣ ಅಥವಾ ಒಂದು ಕೊಠಡಿಯ ನಿರ್ಮಾಣ ರಸಾಯನ ದ್ರವ್ಯವನ್ನು ನೀಡಲೆಂದೇ ಪ್ರತ್ಯೇಕವಾಗಿ ಮಾಡಲಾಗ್ತದೆ. ಇದಕ್ಕೆ ಎಲಿಜಿಬಲ್ ಪರ್ಸನ್ ಇರುವವರು ಅಥವಾ ಯೋಗ್ಯ ವ್ಯಕ್ತಿಗೆ ವಾತಾವರಣದಿಂದ ಅವನನ್ನು ಪ್ರತ್ಯೇಕಿಸಿ ಈ ರಸಾಯನ ಚಿಕಿತ್ಸೆಯನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಇದ್ದುಕೊಂಡು ನೀಡಲಾಗ್ತದೆ. ಇದಕ್ಕೆ ಅತ್ಯಂತ ಪ್ರಬಲ ಮನೋಬಲದ ಅಗತ್ಯತೆಯೂ ಇರುವುದರಿಂದ ಇದನ್ನು ಒಂದು ಶ್ರೇಷ್ಠ ರಸಾಯನ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ವಿಧ ವಾತಾತಪಿಕ ರಸಾಯನ ಚಿಕಿತ್ಸೆ ಏನು ಅಂತ ಕೇಳಿದ್ರೆ, ಇದೆಲ್ಲ ನಿರ್ಬಂಧಗಳು, ಈಗ ಪ್ರಥಮ ವಿಧದಲ್ಲಿ ಇರುವಂತಹ ನಿರ್ಬಂಧನೆಗಳನ್ನೆಲ್ಲ ತ್ಯಜಿಸಿ ವ್ಯಕ್ತಿಯ ದಿನನಿತ್ಯದ ಚಟುವಟಿಕೆಗೆ ಅನುಗುಣವಾಗಿ, ಅವನ ಕೆಲಸ ಕಾರ್ಯಕ್ಕೆ ಅನುಗುಣವಾಗಿ, ರೋಗದ ಅವಸ್ಥೆಗೆ ಅನುಗುಣವಾಗಿ ನೀಡುವಂತಹ ರಸಾಯನ ಚಿಕಿತ್ಸೆಯನ್ನು ವಾತಾತಪಿಕ ರಸಾಯನ ಚಿಕಿತ್ಸೆ ಅಂತ ಹೇಳ್ಬೋದು. ಈಗ ಪ್ರಚಲಿತವಾಗಿ ಪ್ರಾಕ್ಟೀಷನರ್ಸ್ ಅಥವಾ ರಸಾಯನ ತಂತ್ರಜ್ಞರು ಈ ಪ್ರಚಲಿತ ವಿಧಾನವನ್ನು ಅತ್ಯಂತ ಪ್ರಾಯೋಗಿಕವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ.
2: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಹಾಗೂ ಅದರ ಪ್ರಕಾರಗಳು. ಪ್ರಸ್ತುತಿ ಡಾಕ್ಟರ್ ಶೈಲೇಶ್ ವೈ ಆಚಾರ್ಯ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ,

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ರಸಗೊಬ್ಬರಗಳನ್ನು ಬೆಳೆಗೆ ಬಳಸುವ ಮೊದಲು ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು. ಇದರಿಂದ ಪೋಷಕಾಂಶಗಳ ಪ್ರಮಾಣ, ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣವನ್ನು ನೋಡಿಕೊಂಡು ರಸಗೊಬ್ಬರಗಳನ್ನು ಬಳಸುವುದರಿಂದ ಆಯಾ ಬೆಳೆಗಳ ಪೋಷಕಾಂಶಗಳ ಪೂರೈಕೆ ಮಾಡಲು ಸಹಾಯ ಆಗ್ತದೆ. ಇದರ ಜೊತೆ ರಸಗೊಬ್ಬರಗಳ ಮೇಲೆ ಮಾಡುವ ಅನಾವಶ್ಯಕ ಖರ್ಚು ಕೂಡ ಕಡಿಮೆಯಾಗ್ತದೆ. ಎರಡು ಬೆಳೆ ಬೆಳೆಯುವ ಪ್ರದೇಶಗಳಲ್ಲಿ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆ ಪದ್ಧತಿಯಲ್ಲಿ ಬೇಳೆಕಾಳು ಬೆಳೆಗಳನ್ನು ಸೇರಿಸುವುದರಿಂದ ಸಸಾರಜನಕ ಪೋಷಕಾಂಶದ ಪ್ರಮಾಣವನ್ನು 15-20% ಕಡಿಮೆ ಮಾಡಿ ಸಾರಜನಕ ಗೊಬ್ಬರದ ಮೇಲಿನ ಖರ್ಚನ್ನು ಕಡಿಮೆ ಮಾಡಬಹುದು. ಇದರಿಂದ ಇಳುವರಿಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಮುಂಗಾರಿನಲ್ಲಿ ಭೂಮಿಯನ್ನು ಬಿಟ್ಟು ಹಿಂಗಾರಿನಲ್ಲಿ ಬೆಳೆ ತೆಗೆಯುವ ಪ್ರದೇಶಗಳಲ್ಲಿ ಮುಂಗಾರಿನಲ್ಲಿ ಹಸಿರೆಲೆ ಗೊಬ್ಬರಗಳಾದ ಸೆಣಬು ಅಥವಾ ಗ್ಲೆರಿಸಿಡಿಯಾಗಳನ್ನು ಬೆಳೆದು ಹೂ ಆಗುವ ಹಂತದಲ್ಲಿ ಅವನ್ನು ಭೂಮಿಗೆ ಸೇರಿಸುವುದರಿಂದ ಬೆಳೆಗಳಿಗೆ ಸಾರಜನಕದ ಪ್ರಮಾಣವನ್ನು 15-20% ಕಡಿಮೆ ಮಾಡಬಹುದು. ಇದರಿಂದ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಿಸಲು ಸಹಾಯ ಆಗ್ತದೆ. ಬೆಳೆಗಳಿಗೆ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಬಿತ್ತುವಾಗ ತೇವಾಂಶದ ಆಧಾರದ ಮೇಲೆ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಿಕೊಡುವುದು ಲಾಭದಾಯಕ. ಇಂತಹ ಸಂದರ್ಭದಲ್ಲಿ ಬೆಳೆದ ಬೆಳೆ ನಾಶವಾಗುವ ಸಂದರ್ಭಗಳು ಕೂಡ ಇರುತ್ತವೆ. ಒಂದು ವೇಳೆ ಬಿತ್ತುವ ವೇಳೆ ಮಳೆ ಬಾರದೆ ಒಣ ಜಮೀನು ಇದ್ದರೆ ಮೊದಲು ಒಣ ಮಣ್ಣಿನಲ್ಲಿ ಬಿತ್ತನೆಯ ಕಾರ್ಯವನ್ನು ಮುಗಿಸಿ ನಂತರ ಬಂದಾಗ ರಸಗೊಬ್ಬರವನ್ನು ಬೆಳೆಗೆ ಕೊಡುವುದು ಲಾಭದಾಯಕವಾಗಿದೆ. ಮಣ್ಣಿನಲ್ಲಿನ ತೇವಾಂಶವನ್ನು ಆಧರಿಸಿ ಬಿತ್ತುವಾಗ ಹೂವಾಡುವ ಹಂತದಲ್ಲಿ ಸಾರಜನಕ ಗೊಬ್ಬರವನ್ನು 2-3 ಕಂತುಗಳಲ್ಲಿ ಬೆಳೆಗೆ ಕೊಡುವುದು ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ರೈತರು ಈ ಎಲ್ಲ ಕ್ರಮಗಳನ್ನು ಗಮನದಲ್ಲಿಟ್ಟು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಲ್ಲಿ ಗೊಬ್ಬರದ ಸದ್ಬಳಕೆಯಾಗ್ತದೆ. ಹಾಗೆಯೇ ಮಣ್ಣಿನ ಆರೋಗ್ಯವನ್ನು ಕಾಪಾಡಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಇಂದು ರಾತ್ರಿ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ವಾರಿಜ ನೀರ್ಬೈಲು ಅವರಿಂದ ಭಾಷಣ. ವಿಷಯ ಬಾಲಾವಳಿಕಾರ ಸಾರಸ್ವತ ಬ್ರಾಹ್ಮಣ ಷೋಡಶ ಸಂಸ್ಕಾರದ ಆಚರಣೆ.

ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ 30 ನಿಮಿಷದವರೆಗೆ ಹೃದಯ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ಇದುವರೆಗೆ ನಿಮ್ಮನ್ನು ಕಾಡಿದ ಸಿಹಿ ಕಹಿ ನೆನಪುಗಳು. ನಿಮ್ಮ ನೆನಪಿನಂಗಳದಿಂದ ಈ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ನಿಮ್ಮ ಆಯ್ಕೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30 11:30 ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಈ ಗೀತೆ ಕೇಳುತ್ತಿದ್ದರೆ ನಮ್ಮ ಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ SPB ಸರ್ ಹಾಗೂ SJ ಅವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಹೃದಯ ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಇರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದರು. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ 8 ತಾಲೂಕುಗಳ ಪೈಕಿ 6 ತಾಲೂಕುಗಳಲ್ಲಿ ಮಳೆಯ ಕೊರತೆ ಹೆಚ್ಚಾಗಿದೆ. ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಆಗಸ್ಟ್ 15ರ ನಂತರ ನಿರ್ಧರಿಸಲಾಗುವುದು ಎಂದರು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಕೊರೆದಿರುವ ಕೊಳವೆ ಬಾವಿಗಳಿಗೆ ಕೂಡಲೇ ಪಂಪ್ ಮೋಟಾರ್ ಅಳವಡಿಸಬೇಕು. ಜಿಲ್ಲೆಯಲ್ಲಿರುವ 165 ಮಳೆ ಮಾಪನ ಕೇಂದ್ರಗಳ ಪೈಕಿ 105 ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಸಕ್ರಿಯವಾಗಿರದ 60 ಕೇಂದ್ರಗಳನ್ನು ಸಕ್ರಿಯಗೊಳಿಸಲು ಕ್ರಮ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವರು ಸೂಚಿಸಿದರು. ಪ್ರಸಕ್ತ ವರ್ಷದ ಸಂಕಷ್ಟದ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಯಾವುದೇ ಹೆಚ್ಚಿನ ನೀರನ್ನು ಹರಿಸುವ ಅಗತ್ಯವಿಲ್ಲ ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ನವದೆಹಲಿಯಲ್ಲಿ ನಡೆದ ಪ್ರಾಧಿಕಾರದ ಉನ್ನತ ಮಟ್ಟದ ಜಂಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಮೀಸಲಿಡಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಕೆ ಮಾಡಬಾರದು ಎಂದು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಿಗೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿರುವ ಎಲ್ ನೀನೋ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಉಂಟಾಗಬಹುದಾದ ತಾಪಮಾನ ಏರಿಕೆ ಹಾಗೂ ಬರದ ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರ ಸಮಗ್ರ ಮತ್ತು ದೂರದೃಷ್ಟಿಯ ಕಾರ್ಯತಂತ್ರ ರೂಪಿಸಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಮಳೆ ಕ್ಷೀಣಿಸಿ ಬರದ ಭೀತಿ ಎದುರಾಗಿದ್ದು, ಕಾರ್ಯತಂತ್ರದ ಭಾಗವಾಗಿ ಬೋರ್ವೆಲ್ ಮರುಪೂರಣ, ಅಂತರ್ಜಲ ರಕ್ಷಣೆ, ಡಿಜಿಟಲ್ ನೋಂದಣಿ, ರಾಜ್ಯದಲ್ಲಿರುವ ಸುಮಾರು 37 ಲಕ್ಷ ಬೋರ್ವೆಲ್ಗಳ ಸಮಗ್ರ ಮಾಹಿತಿಯನ್ನು ಕೆಎಸ್ಆರ್ಎಸ್ ಎಸಿಯ ಕೆಜಿಐಎಸ್ ಪೋರ್ಟಲ್ನಲ್ಲಿ ದಾಖಲಿಸಲಾಗುತ್ತಿದೆ ಎಂದಿದ್ದಾರೆ. ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹಣೆ, ವಿವಿಧ ಚೆಕ್ ಡ್ಯಾಂಗಳ ನಿರ್ಮಾಣ ಹಾಗೂ ಸಾಂಪ್ರದಾಯಿಕ ನೀರಿನ ಮೂಲಗಳ ಪುನರುಜ್ಜೀವನ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮಳೆ ಅಭಾವದಿಂದ ಉಂಟಾಗುವ ನಷ್ಟ ತಪ್ಪಿಸಲು ಕಡಿಮೆ ನೀರು ಬಳಸುವ ಮತ್ತು ತೀವ್ರ ಶಾಖ ತಡೆಯಬಲ್ಲ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಸರ್ಕಾರ ಉತ್ತೇಜನ ನೀಡುತ್ತದೆ. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದ್ದು, ಈಗಾಗಲೇ 79.17% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 16,21,850 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, 99.99% ಗುರಿ ಸಾಧಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,64,535 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, 65.63% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಗಣತಿ ನಮೂನೆ ವಿತರಣೆ ಹಾಗೂ ಗಣಕೀಕರಣ ಪ್ರಕ್ರಿಯೆ ಚಾಲನೆಯಲ್ಲಿದೆ.
ಮತದಾರರ ಪಟ್ಟಿಯ ಪಾರದರ್ಶಕ ತಯಾರಿಕೆಗೆ ಪ್ರಮುಖ ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು

0: ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಮನವಿ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇದುವರೆಗೆ 9,02,947 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 6,96,973 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟೀಯ ಪ್ರಸಾರ ದಿನ. 1927 ದೇಶದ ಮೊದಲ ರೇಡಿಯೋ ಪ್ರಸಾರದ ನೆನಪಿಗಾಗಿ ಪ್ರತಿ ವರ್ಷ July 23 ರಾಷ್ಟೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಖಾಸಗಿ ಭಾರತೀಯ ಪ್ರಸಾರ ಕಂಪನಿಯಡಿ ಮುಂಬೈ ಕೇಂದ್ರದಿಂದ ದೇಶದ ಐತಿಹಾಸಿಕ ಮೊದಲ ರೇಡಿಯೋ ಪ್ರಸಾರವನ್ನು ಇಂದು ಸ್ಮರಿಸಲಾಗುತ್ತದೆ. ದೇಶದಲ್ಲಿ ಸಂಘಟಿತ ರೇಡಿಯೋ ಪ್ರಸಾರದ ಆರಂಭ ಸಾರ್ವಜನಿಕರನ್ನು ಸಂಪರ್ಕಿಸುವ, ಶಿಕ್ಷಣ ನೀಡುವ ಮತ್ತು ಮನರಂಜನೆ ನೀಡುವಲ್ಲಿ ರೇಡಿಯೋ, ದೂರದರ್ಶನ ಮತ್ತು ಡಿಜಿಟಲ್ ಪ್ರಸಾರ ಮಾಧ್ಯಮಗಳು ವಹಿಸುವ ಪ್ರಮುಖ ಪಾತ್ರವನ್ನು ಈ ಸಂದರ್ಭದಲ್ಲಿ ಸಂಭ್ರಮಿಸಲಾಗುತ್ತದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಇದೇ 26 ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಮಾರಂಭ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಬೆಳಗ್ಗೆ 8:45 ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರು, ಅತಿಥಿಗಳು ಹಾಗೂ ಆಹ್ವಾನಿತರ ವಾಹನಗಳ ನಿಲುಗಡೆಗಾಗಿ ನೆಹರು ತಾರಾಲಯದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಾರಂಭಕ್ಕೆ ಬರುವ ಎಲ್ಲ ನಾಗರಿಕರು ಹಾಗೂ ಅತಿಥಿಗಳು ಬೆಳಗ್ಗೆ 8:45 ಒಳಗೆ ಆಗಮಿಸಬೇಕು ಎಂದು ಇಲಾಖೆ ನಿರ್ದೇಶಕ ಫ್ಲೈಟ್ ಲೆಫ್ಟಿನೆಂಟ್ MS ಲೋಲಾಕ್ಷ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಹೈನುಗಾರರ ಆರ್ಥಿಕ ಸಬಲೀಕರಣ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಕೋಮುಲ್ ರೈತಸ್ನೇಹಿ ಯೋಜನೆಗಳನ್ನು ರೂಪಿಸಿದೆ. ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ KY ನಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ರೈತ ಸ್ನೇಹಿ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೋಮುಲ್ ವತಿಯಿಂದ ಎಮ್ಮೆ ಸಾಕಾಣಿಕೆ ಪ್ರೋತ್ಸಾಹಿಸಲು ಅರ್ಹ ಹಾಲು ಉತ್ಪಾದಕರಿಗೆ ಪ್ರತಿ ಎಮ್ಮೆ ಖರೀದಿಗೆ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ವರ್ಷಕ್ಕೆ 1,000 ಎಮ್ಮೆಗಳಂತೆ ಒಟ್ಟು 3 ಕೋಟಿ ರೂಪಾಯಿ ಸಹಾಯಧನ ತಲುಪಲಿದೆ. ಮುಂದಿನ 5 ಒಟ್ಟು 15 ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದೆ. ಹಸಿರು ಮೇವು ಬೆಳೆಯುವುದನ್ನು ಉತ್ತೇಜಿಸಲು ನೀಡುತ್ತಿದ್ದ ಎಕರೆಗೆ 1,000 ರೂಪಾಯಿ ಪ್ರೋತ್ಸಾಹಧನವನ್ನು 3,000 ಹೆಚ್ಚಿಸಲಾಗಿದೆ. ಸೈಲೇಜ್ ನಿರ್ಮಾಣಕ್ಕೆ ನೀಡುತ್ತಿದ್ದ ಸಹಾಯಧನವನ್ನು 20,000 25,000 ಹಾಗೂ ಅಜೋಲ್ ತೊಟ್ಟಿ ನಿರ್ಮಾಣದ ಸಹಾಯಧನವನ್ನು 3,000 ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಮರವೊಂದು ಶಾಲಾ ಬಸ್ ಮೇಲೆ ಉರುಳಿ ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಮೃತಪಟ್ಟು ಇನ್ನೂ ಕೆಲ ಮಕ್ಕಳು ಗಾಯಗೊಂಡಿರುವ ದುರ್ಘಟನೆ ನಡೆದಿದೆ. ಘಟನೆಯ ಕುರಿತು ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತನಾಡಿದ್ದು, ಮೃತ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಹಾಗೂ ಗಾಯಗೊಂಡ ಮಕ್ಕಳಿಗೆ ಅಗತ್ಯ ಚಿಕಿತ್ಸೆಯ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೃತ ಬಾಲಕಿಯ ಕುಟುಂಬದ ದುಃಖದಲ್ಲಿ ಸರ್ಕಾರ ಭಾಗಿಯಾಗಿದೆ. ಗಾಯಗೊಂಡಿರುವ ಮಕ್ಕಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದುಃಖದ ಗಳಿಗೆಯಲ್ಲಿ ನಮ್ಮ ಸರ್ಕಾರ ನೊಂದ ಕುಟುಂಬಗಳೊಂದಿಗೆ ನಿಲ್ಲಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ

0: ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಎನ್ ಕೆ ಕುಲಕರ್ಣಿ ಅವರ ಕವನ ಚೆಲ್ಲಿದೆ ಚೆಲುವು ಮಲ್ಲಿಗೆ ಬನವು.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವೃಂದಗಾರದಲ್ಲಿ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಇಂದು ಬೆಳಗ್ಗೆ 9 ಗಂಟೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲತಿ ಶರ್ಮಾ ಮತ್ತು ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ಇದುವರೆಗೆ ನಿಮ್ಮನ್ನು ಕಾಡಿದ ಸಿಹಿ ಕಹಿ ನೆನಪುಗಳು. ನಿಮ್ಮ ನೆನಪಿನಂಗಳದಿಂದ ಈ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ನಿಮ್ಮ ಆಯ್ಕೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611. ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಿದರು.
0: ಕೇಳುಗರೆ, ಇದೇ ಶುಕ್ರವಾರ July 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ: ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237044777, 2237044888, 2237044999. ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ July 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ: ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ: ರಾಜಕೀಯೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ

0: ವಿವರ. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವಿಕಸಿತ ಭಾರತ ಗುರಿಗಳ ಕಡೆಗೆ ಗ್ರಾಮೀಣಾಭಿವೃದ್ಧಿ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಸಂಬಂಧಿತ ವಲಯಗಳ ಪ್ರಗತಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಕಾರ್ಯದರ್ಶಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರ ಅಗತ್ಯಗಳ ಸುತ್ತ ವಿನ್ಯಾಸಗೊಳಿಸಲಾದ ಸುಧಾರಣೆಗಳು ನಿಜವಾದ ವೇಗವನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಥಪೂರ್ಣ ಪರಿವರ್ತನೆಯನ್ನು ನೀಡಬೇಕು ಎಂದು ಹೇಳಿದರು. ಸುಧಾರಣೆಗಳ ಉದ್ದೇಶವು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು ಮಾತ್ರವಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ದೇಶದ ಪ್ರಯಾಣವನ್ನು ವೇಗಗೊಳಿಸುವುದಾಗಿದೆ ಎಂದು ಹೇಳಿದ್ದಾರೆ. ಕ್ರೀಡೆಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಕ್ರೀಡಾ ಪ್ರವಾಸೋದ್ಯಮವು ಪ್ರಮುಖ ಗಮನ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಕ್ರೀಡಾ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಭಾರತ ಪ್ರಮುಖ ಅಂತಾರಾಷ್ಟೀಯ ಕ್ರೀಡಾಕೂಟಗಳನ್ನು ಆಯೋಜಿಸಲು ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕುಸೋ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೋಲೋಜನ್, ಸೆನೆಟ್ ಅಧ್ಯಕ್ಷೆ ಮೆರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟಿ ಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರೆಂಡೆನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರು ರೊಮೇನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಸಹ ಭೇಟಿ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ರಾಷ್ಟ್ರಪತಿಯವರು ಈ ತಿಂಗಳ 19ರಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ 3 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನು ರಾಜಕೀಯಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ತನಿಖೆಯ ವಿಷಯವಾಗಿದ್ದು ಆಳವಾದ ಚರ್ಚೆಯ ಅಗತ್ಯವಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಸಂಪೂರ್ಣ ಮತ್ತು ಪ್ರಾಮಾಣಿಕ ಚರ್ಚೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಂಸತ್ತಿನಲ್ಲಿ ನೀಟ್ ವಿಷಯದ ಕುರಿತು ಚರ್ಚೆಗೆ ಅವಕಾಶ ಹಾಗೂ ಸಿದ್ಧವಾಗಿಯೂ ಇದೆ ಎಂದು ಹೇಳಿದ್ದಾರೆ. ಸಂಸತ್ತು ಈ ವಿಷಯದ ಕುರಿತು ಆಳವಾದ ಚರ್ಚೆ ನಡೆಯಬಹುದಾದಂತಹ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ವಿರೋಧ ಪಕ್ಷಗಳು ಅವಧಿಯನ್ನು ನಿರ್ಧರಿಸಬೇಕು ಮತ್ತು ಪ್ರತಿಯೊಂದು ಅಂಶವನ್ನು ಚರ್ಚಿಸಬೇಕು. ಇದರಿಂದ ಸೂಕ್ತ ನೀತಿ ರೂಪಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಶಾಶ್ವತ ಪರಿಹಾರದತ್ತ ಮುಂದುವರೆಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ತೋತಾಪುರಿ ಮಾವು ಬೆಳೆಗಾರರ ಆದಾಯ ಕುಸಿತ ಮತ್ತು ಮಾರುಕಟ್ಟೆಗಳಲ್ಲಿ ಬೆಳೆ ಇಳಿಕೆ ಕುರಿತು ನಿರಂತರ ದೂರುಗಳು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಕೃಷಿ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತು ನವದೆಹಲಿಯ ಕೃಷಿ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆ ನಡೆಸಿದರು. ಉನ್ನತ ಮಟ್ಟದ ತಜ್ಞ ಸಮಿತಿಯ ವರದಿಯನ್ನು ಆಧರಿಸಿ ತೋತಾಪುರಿ ಮಾವಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ತಜ್ಞರ ಸಮಿತಿಯು ತೋತಾಪುರಿ ಮಾವು ಬೆಳೆಯುವ ಪ್ರದೇಶಗಳು, ಮಾರುಕಟ್ಟೆಗಳು ಮತ್ತು ಮಾವಿನ ತಿರುಳು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಿತ್ತು. ವರದಿ ಸಿದ್ದಪಡಿಸುವುದರೊಂದಿಗೆ ಈ ವಿಷಯವನ್ನು ಮುಕ್ತಾಯಗೊಳಿಸಲಾಗುವುದಿಲ್ಲ. ನೀತಿ, ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಎಂಬ 3 ಹಂತಗಳಲ್ಲಿ ಸ್ಪಷ್ಟ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಜ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ಧಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಮತ್ತು ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ಉತ್ತಮ ಭವಿಷ್ಯಕ್ಕಾಗಿ ಭಾರತ ಪನಾಮಾ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯೆ.

0: ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಾರಂಭವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋಗಾಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟ್ರೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಜರುಗಿತು. ಸಭೆಯಲ್ಲಿ ದೇವಾಲಯದ ನಿರ್ವಹಣೆ, ದೇಣಿಗೆ ವ್ಯವಸ್ಥೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ, ಟ್ರಸ್ಟ್ನ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಧಾರ್ಮಿಕ ಸಮಿತಿಯ ಪುನರ್ರಚನೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಭಕ್ತರ ನಂಬಿಕೆ ಎಂದಿನಂತೆಯೇ ಬಲಿಷ್ಠವಾಗಿದೆ ಮತ್ತು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ಥಿರವಾಗಿ ಮುಂದುವರೆದಿದೆ ಎಂದು ಟ್ರಸ್ಟ್ ಪುನರುಚ್ಚರಿಸಿದೆ. ಅಂತಿಮ ಎಸ್ಐಟಿ ವರದಿ ಇನ್ನೂ ಸ್ವೀಕಾರವಾಗಿಲ್ಲ. ಈ ವಿಷಯದ ಕುರಿತು ಯಾವುದೇ ಚರ್ಚೆ ನಡೆಸಲಾಗಿಲ್ಲ ಎಂದು ಟ್ರಸ್ಟ್ ತಿಳಿಸಿದೆ. ದೇವಾಲಯಕ್ಕೆ ಭಕ್ತರಿಂದ ಸಲ್ಲಿಕೆಯಾಗುತ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಗಳ ಪ್ರಮಾಣ ಮತ್ತು ಶುದ್ಧತೆಯನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧೀನದ ಸಂಸ್ಥೆಯಾದ ಮಿಂಟ್ನ ಸಹಯೋಗದಲ್ಲಿ ಶಾಶ್ವತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪ್ರಸ್ತಾಪಿತ ಒಪ್ಪಂದ ಮತ್ತು ಬ್ಯಾಂಕ್ನ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಲಾಯಿತು. ವಿವಿಧ ಆರೋಪಗಳು ಮತ್ತು ವಿವಾದಗಳ ನಡುವೆಯೂ ಶ್ರೀರಾಮ ಜನ್ಮಭೂಮಿ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಕೋಟ್ಯಂತರ ಭಕ್ತರ ನಂಬಿಕೆ ಎಂದಿನಂತೆಯೇ ಅಚಲವಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಎಬೋಲಾ ಸಾರ್ವಜನಿಕರ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ತಡೆಗಟ್ಟಲು, ಕೀನ್ಯಾದ ಸನ್ನದ್ಧತೆಯನ್ನು ಬಲಪಡಿಸಲು ಈ ಉದ್ದೇಶದಿಂದ ಭಾರತ ಮೊದಲ ಹಂತದಲ್ಲಿ 4.5 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಹಸ್ತಾಂತರಿಸಿದೆ. ಕೀನ್ಯಾದಲ್ಲಿನ ಭಾರತದ ಹೈಕಮಿಷನರ್ ಡಾಕ್ಟರ್ ಆದರ್ಶ್ ಅವರು ಕೀನ್ಯಾದ ಆರೋಗ್ಯ ಸಚಿವ ಅಡೆನ್ ದು ಆಲೆ ಅವರಿಗೆ ಈ ವೈದ್ಯಕೀಯ ನೆರವನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು. ಈ ನೆರವಿನಲ್ಲಿ ವೈಯಕ್ತಿಕ ಸುರಕ್ಷತಾ ಕಿಟ್ಗಳು, ಮಾದರಿ ಸಾಗಣೆ ಕಿಟ್ಗಳು, ಇನ್ಫ್ರಾರೆಡ್ ಥರ್ಮೋಮೀಟರ್ಗಳು, ಫೇಸ್ ಶೀಲ್ಡ್, ಭಾರಿ ಸುರಕ್ಷತಾ ಬೂಟ್ ಮತ್ತು ಸೋಂಕು ತಡೆಗೆ ಅಗತ್ಯವಾದ ಇತರೆ ವೈದ್ಯಕೀಯ ಸಾಮಗ್ರಿಗಳು ಸೇರಿವೆ. ಎರಡನೇ ಹಂತದ ವೈದ್ಯಕೀಯ ನೆರವಿನ ಸರಕುಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಕಿನ್ಯಾಗೆ ತಲುಪಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. 1934 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪದಾರ್ಪಣೆ ಮಾಡಿದ ಭಾರತ ಇದು 19ನೇ ಬಾರಿ ಪಾಲ್ಗೊಳ್ಳುತ್ತಿದೆ. 124 ಸದಸ್ಯರ ಭಾರತ ತಂಡ 8 ಸಾಮಾನ್ಯ ಕ್ರೀಡೆಗಳು ಮತ್ತು 5 ಪ್ಯಾರಾ ಕ್ರೀಡೆಗಳಲ್ಲಿ ಪದಕಕ್ಕಾಗಿ ಸೆಣಸಾಟ ನಡೆಸಲಿದೆ. ಪುರುಷರು ಮತ್ತು ಮಹಿಳೆಯರ ಲಾನ್ಸ್ ಬೌನ್ಸ್ ಸ್ಪರ್ಧೆಗಳ ಮೂಲಕ ಭಾರತದ ಅಭಿಯಾನ ಆರಂಭಗೊಳ್ಳಲಿದೆ. 2022 ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದ ಭಾರತೀಯ ಲಾನ್ ಬೌನ್ಸ್ ತಂಡ ಈ ಬಾರಿಯೂ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ರಾಜಕೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಂಗಳೂರು ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು. ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಇದೀಗ ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಭಕ್ತ ಕುಂಬಾರ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಜಿ.ಕೆ.

0: ವಿಠಲ ವಿಠಲ ಪಾಂಡುರಂಗ, ಜಯ ಹರೇ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜಯ ಹರೇ ವಿಠಲ ಪಾಂಡುರಂಗ, ವಿಠಲ
1: ವಿಠಲ. ಕಾರ್ಯಕ್ರಮದ ಮುಂದಿನ ಗೀತೆ ಭಕ್ತ ಸಿರಿಯಾಲ ಚಿತ್ರದಿಂದ ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ಟಿ ಜಿ ಲಿಂಗಪ್ಪ.

ಕಾರ್ಯಕ್ರಮದ ಕೊನೆಯದಾಗಿ ಹೊಂಬಿಸಿಲು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಗೀತಾ ಪ್ರಿಯ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್, ಬಳಿಕ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಮುಂಗಾರು ಮಳೆ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಮನೋಮೂರ್ತಿ.

ಲಕ್ಷ್ಮಿ ಅವರು ಹಾಡಿರುವ ಸತ್ಯವಾನ್ ಸಾವಿತ್ರಿ ಚಿತ್ರದ ಗೀತೆ. ಗೀತ ರಚನೆ ಕವಿರಾಜ್ ಅವರದು, ಸಂಗೀತ ನೀಡಿದ್ದಾರೆ ಗುರು ಕಿರಣ್.

ಹಂಸಲೇಖ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ಸೂಪರ್ ಸ್ಟಾರ್ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಮತ್ತು ನಂದಿತಾ.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಈ ಗೀತೆ ಕೇಳುತ್ತಿದ್ದರೆ ನಮಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ ಎಸ್ ಪಿ ಬಿ ಸರ್ ಹಾಗೂ ಎಸ್ ಜಾನಕಿಯವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕಾರ್ಯಕ್ರಮದ ಮುಂದಿನ ಗೀತೆ ಶಿವ ಚಿತ್ರದಿಂದ. ಕವಿರಾಜ್ ಅವರ ರಚನೆಯನ್ನು ಹಾಡಿದರೆ ವಿಜಯಪ್ರಕಾಶ್ ಮತ್ತು ಐಶ್ವರ್ಯ, ಸಂಗೀತ ನೀಡಿದರೆ ಗುರುಕಿರಣ್.

ಬಂದು ಬರು ಕಾಡಿಸ್ಲ ಚುರು ತುಂಬಾ ಬೀಸೋದು ಬರು ಕಾಡಿಸ್ಲ ಚುರು ಪೀಪಲ್ ಆನ್ ದಿ ಫ್ಲೋರ್ ಕಿಕಿಂಗ್ ಮಮ್ಮ ಮೇರು ಮೇರು ಕಮೋ ಕಮೋ ಕಮೋ ಕೇರು ಮಮ್ಮ ಮೇರು ಮೇರು ಕಮೋ ಕಮೋ ಕಮೋ ಕೇರು ಇಟ್ಸ್ ಫೈನ್.

ಕಾರ್ಯಕ್ರಮದ ಕೊನೆಯದಾಗಿ ಅರಸು ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನು ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಸುಚಿತ್ರ, ಸಂಗೀತ ಜೋಶುವ ಶ್ರೀಧರ್.

ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ಇದುವರೆಗೆ ನಿಮ್ಮನ್ನು ಕಾಡಿದ ಸಿಹಿ ಕಹಿ ನೆನಪುಗಳು. ನಿಮ್ಮ ನೆನಪಿನಂಗಳದಿಂದ ಈ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ನಿಮ್ಮ ಆಯ್ಕೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ 10:30 11:30

ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲತಿ ಶರ್ಮಾ ಮತ್ತು ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಮಾಲತಿ ಶರ್ಮಾ ಅವರು ಹಾಡಿರುವ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ಹರೆಯ ಬಂತು ಹರೆಯ.

ನಮಿಸುವೆ ಈ ಚೋದ್ಯಕ್ಕೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನ, ಹಾಡಿದರೆ ಮಾಲತಿ ಶರ್ಮಾ.

ಎಂಎನ್ ವ್ಯಾಸರಾವ್ ಅವರ ಕವನ ಯಾರ ದನಿಯದು ಯಾರ ಕರೆಯದು. ಹಾಡಿದ್ದಾರೆ ಮಾಲತಿ ಶರ್ಮಾ.

ಕಾರ್ಯಕ್ರಮದ ಕೊನೆಯದಾಗಿ ಮಾಲತಿ ಶರ್ಮಾ ಅವರು ಹಾಡಿರುವ ಹೆಚ್.ಎಸ್. ವೆಂಕಟೇಶಮೂರ್ತಿಯವರ ಕವನ ಬಾನಿನಲ್ಲಿ ತುಳುಕಾಡಿದೆ ಹಂಸ.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲತಿ ಶರ್ಮಾ ಮತ್ತು ರತ್ನಮಾಲ ಪ್ರಕಾಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯ ರಾಗ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ಇದುವರೆಗೆ ನಿಮ್ಮನ್ನು ಕಾಡಿದ ಸಿಹಿ ಕಹಿ ನೆನಪುಗಳು. ನಿಮ್ಮ ನೆನಪಿನಂಗಳದಿಂದ ಈ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ನಿಮ್ಮ ಆಯ್ಕೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಇಂದು ಬೆಳಗ್ಗೆ 10:30 11:30 ವರೆಗೆ.

11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜಯ್ ಪೋಹಂಕರ್ ಅವರ ಗಾಯನದಲ್ಲಿ ರಾಗ್ ಬಿಲಾಸ್ ಖಾನಿ ತೋಡಿ ಕೇಳುವಿರಿ.

12:05 ವನಿತಾ ವಿಹಾರ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನದ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಂಗಳೂರು. ಈಗ ಸಮಯ 9:27:22. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಡೆಲ್ಲಿ ಸಿಕ್ಸ್ ಚಿತ್ರಕ್ಕಾಗಿ ಜಾವೇದ್ ಅಲಿ ಮತ್ತು ಕೈಲೇಶ್ ಖೇರ್ ಅವರು ಹಾಡಿರುವ ಗೀತೆ, ಪ್ರಸೂನ್ ಜೋಶಿ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಎ ಆರ್ ರೆಹಮಾನ್.

ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪೆನ್ಷನ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ.

ಶ್ರುತಿ ಹಸನ್ ಮತ್ತು ಕ್ಲಿಂಟನ್ ಅವರು ಹಾಡಿರುವ ಲಕ್ ಚಿತ್ರದ ಗೀತೆ. ಶಬೀರ್ ಅಹಮದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದರೆ ಸಲೀಂ ಸುಲೇಮಾನ್.

ಕಾರ್ಯಕ್ರಮದ ಮುಂದಿನ ಗೀತೆ ಗಜನಿ ಚಿತ್ರದಿಂದ. ಪ್ರಸೂನ್ ಜೋಶಿ ಅವರ ರಚನೆಯನ್ನು ಹಾಡಿದ್ದಾರೆ ಕಾರ್ತಿಕ್. ಸಂಗೀತ ಎ ಆರ್ ರೆಹಮಾನ್.

ಜಾನೆ ತೂ ಯಾ ಜಾನೇನಾ ಚಿತ್ರಕ್ಕಾಗಿ ರಶೀದ್ ಅಲಿಯವರು ಹಾಡಿರುವ ಗೀತೆ. ಅಬ್ಬಾಸ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದರೆ ಎ ಆರ್ ರೆಹಮಾನ್.

ಉದಿತ್ ನಾರಾಯಣ್ ಮತ್ತು ಮಿಲ್ಕಾ ಸಿಂಗ್ ಅವರು ಹಾಡಿರುವ ಹೇ ಬ್ರೋ ಚಿತ್ರದ ಗೀತೆ, ಪ್ರಣವ್ ವಟ್ಸಾ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಸೋನಿ.

0: के बंदे है, 40 के कंधे है, फुटेली चाली है, खुली विनाली है, पब्लिक मवाली है, देरी निकाली है, रस्ते पे खड्डे है, बैलों के अड्डे है, सड़ गए मसले है, तू असले कंगन किधर है बेलाला?
1: ಕಾರ್ಯಕ್ರಮದ ಕೊನೆಯದಾಗಿ ಹೇಟ್ ಸ್ಟೋರಿ ಚಿತ್ರಕ್ಕಾಗಿ ನೇಹಾ ಕಕ್ಕರ್ ಅವರು ಹಾಡಿರುವ ಗೀತೆ, ಕುಮಾರ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಮೀಟ್ ಬ್ರೋಸ್.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ನಿನ್ನೆ ಬಂದಿತ್ತು, ರಾತ್ರಿ ಬಂದಿತ್ತು, ಬರ್ತಾ ಇದೆ. ಆಟಿ ಬಂದ್ಮೇಲೆ, ಆಟಿ ಬಂದ್ಮೇಲೆ ಶುರು ಆಗಿದೆ ಆಟಿಯಲ್ಲಿ
1: ಮಳೆ ಈ ಸಲ. ಹೌದು. ಹೇಳಿ, ನಿಮ್ಗೆ ಯಾವ, ನಿಮ್ಮ ಮನಸ್ಸಲ್ಲಿ ಯಾವ ನೆನಪುಗಳನ್ನು ಹಂಚಿಕೊಳ್ಳಿಕ್ಕೆ ನೀವು ಇಷ್ಟಪಡ್ತೀರಿ?
0: ಇವತ್ತು ರಾಷ್ಟ್ರೀಯ ಪ್ರಸಾರ ದಿನ, ಅದರ ಬಗ್ಗೆ ನಾನು ಆಕಾಶವಾಣಿ ಭೇಟಿ ಕೊಟ್ಟದನ್ನು ಸಹಿ ಸಿಹಿ ನೆನಪು. ಮೊದಲ ಬಾಯಿ ಭೇಟಿ ಒಂದು ಇತ್ತು, ಒಂದು ಆಕಾಶವಾಣಿ ಮಂಗಳೂರು ಆಕಾಶವಾಣಿಗೆ ಭೇಟಿ ಕೊಟ್ಟದ್ದು.
1: ಓ ಸರಿ, ಹೇಳಿ.
0: 2016ರಲ್ಲಿ ಶಕುಂತಳಾ ಅರಗಿಣಿ ಅವರ ವರ್ಷ ರಿಟೈರ್ಮೆಂಟ್ ಆಗೋದು, ಅವರನ್ನು ನೋಡ್ಬೇಕಂತ, ಎಲ್ಲರೂ ನೋಡ್ಬೇಕಂತ ಆಸೆ ಇತ್ತು ನನಗೆ. ಮಂಗಳೂರು ಆಕಾಶವಾಣಿಗೆ ಬರ್ಬೇಕು ನೋಡ್ಬೇಕು. ಮೊದಲೆಲ್ಲ ಚಿಕ್ಕದಿರುವಾಗ ರೇಡಿಯೋ ಓಪನ್ ಮಾಡುವಾಗ ರೇಡಿಯೋ ಅಲ್ಲಿ ಇದ್ದ ಚಿಕ್ಕ ಚಿಕ್ಕ ಪೆಟ್ಟಿಗೆಗಳಲ್ಲಿ ನೀವು ಎಲ್ಲ ಇದ್ದೀರ ಅಂತ ಅಂದ್ಕೊಳ್ತಿದ್ದು.
1: ಪೆಟ್ಟಿಗೆ ಒಳಗೆ ಕೂತಿದ್ದೇವೆ ಅಂತ. ಸರಿ, ಪೆಟ್ಟಿಗೆ ಒಳಗೆ ಕೂತ್ಕೊಂಡಿದ್ದೇವೆ ಅಂತೇಳಿ ಅನ್ಕೊಂಡಿದ್ರಿ?
0: ಹೌದು, ಅದ್ರಲ್ಲಿ ಚಿಕ್ಕ ಚಿಕ್ಕ ಪೆಟ್ಟಿಗೆಗಳು, ರೇಡಿಯೋ ಓಪನ್ ಮಾಡುವ ಚಿಕ್ಕ ಚಿಕ್ಕ ಪೆಟ್ಟಿಗೆಗಳು ಇರ್ತಾ ಇದ್ದೆ ಅಲ್ಲ, ಅದರೊಳಗೆ ಎಲ್ಲಿ ಎಲ್ಲಿ ಶಬ್ದ ಬರ್ತದೆ ಅಂತ ಮುಟ್ಟಿ ನೋಡ್ತಿದ್ದೆ, ಎಲ್ಲಿ ಕಂಪನ ಉಂಟು ಅದರೊಳಗೆ ಇದ್ದಾರಂತ ಹೇಳಿ.
1: ಸರಿ ಸರಿ,
0: ಅದನ್ನು ಆಕಾಶವಾಣಿ ನೋಡ್ಬೇಕಂತ ಆಸೆ ಇತ್ತು, ತುಂಬಾ ಆಸೆ. 2016ರಲ್ಲಿ ಬಂದಿದ್ದೆ ನಾನು ಮಂಗಳೂರು ಆಕಾಶವಾಣಿಗೆ. ಆ ದಿವಸ ಶಕುಂತಳಾ ಅರಗಿಣಿ ಮತ್ತು ಪ್ರವೀಣ್ ಅಮ್ಮೆಂಬಳ ಇದ್ರು, ಮತ್ತೆ ಎಲ್ಲರೂ ಇದ್ರು, ತುಂಬಾ ಆತ್ಮೀಯದಿಂದ ಸ್ವಾಗತ ಮಾಡಿದ್ರು. ಖಾಲಿ ಆಕಾಶವಾಣಿ ನೋಡ್ಲಿಕ್ಕೆ ಬಂದದ್ದು, ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದದ್ದು ಅಲ್ಲ.
1: ಸರಿ ಸರಿ.
0: ಮೇಡಮ್ ಅವರು, ಶಕುಂತಳಾ ಅರಗಿಣಿ ಅವರು ಟೈಮ್ ಇದ್ದಾಗ, ಅದು ಶೈಕ್ಷಣಿಕ ಪ್ರಸಾರ ಬರ್ತಾರಲ್ಲ 11 ಗಂಟೆಯಿಂದ, ಆ ಟೈಮಲ್ಲಿ ಇಡೀ ಆಕಾಶವಾಣಿಯನ್ನು ಆತ್ಮೀಯದಿಂದ ಒಬ್ರು ಅಂದ್ರೆ ತವರು ಮನೆಯಿಂದ ಒಬ್ರು ಬಂದಿದ್ರ ಬಂದ್ರೆ ತವರು ಮನೆಯವರು ಹೇಗೆ ಬರ್ತಾರೆ, ತವರ ಮನೆಗೆ ಗಂಡನ ಮನೆಗೆ ಹೇಗೆ ಬರ್ತಾರೆ, ಆ ರೀತಿ ಆತ್ಮೀಯವಾಗಿ ಇಡೀ ಆಕಾಶವಾಣಿ ಎಲ್ಲ ತೋರಿಸಿದ್ರು. ಅದು ಈಗಲೂ ಕಣ್ಣಿಗೆ ಕಟ್ಟಿದಂತ ಇತ್ತು.
1: ಎಲ್ಲ ಸ್ಟುಡಿಯೋಗಳನ್ನೆಲ್ಲ ನೋಡಿ ಹೋದ್ರಿ?
0: ತೋರಿಸಿದ್ರು
1: ಸ್ಟುಡಿಯೋಗಳನ್ನೆಲ್ಲ ನೋಡಿ ಹೋದ್ರಿ?
0: ಎಲ್ಲ ಸ್ಟುಡಿಯೋ ಎಲ್ಲವನ್ನು ತೋರಿಸಿದ್ರು, ಹೇಳಿದ್ರು ಇದು ಸಂಗೀತ ವಿಭಾಗ, ಅಲ್ಲಿ ಅಲ್ಲಿ ಸಂಗೀತ ವಿಭಾಗದಲ್ಲಿ ಅವನೇಶ್ ಕುಮಾರ್ ಚಾವಣಿ ಅವರು ಇದ್ರು, ಅವರೆಲ್ಲ ಇದ್ರು ಅಲ್ಲಿ, ಎಲ್ಲ ವಿಭಾಗವನ್ನು ತೋರಿಸಿದ್ರು. ಆ ನೆನಪು ಇವತ್ತಿಗೂ ಆಕಾಶವಾಣಿ ನೆನಪು ಮಾಡಿದಾಗ ಎಲ್ಲ ನೆನಪಾಗುದೇ ಅದೇ ಸಿಹಿ ನೆನಪು.
1: ಇದೇ ಸಿಹಿ ನೆನಪುಗಳು.
0: ಇಲ್ಲ, ಕಹಿ ನೆನಪು ಇಲ್ಲ, ಕಹಿ ನೆನಪು ನೆನಪು ಮಾಡಲಿಲ್ಲ ನಾನು, ಅಂದ್ರೆ ಅದು ಸರಿಯಾಗಿಲ್ಲ.
1: ಸಿಹಿಯನ್ನು ಹಂಚಿಕೊಂಡಷ್ಟು ಜಾಸ್ತಿ ಆಗ್ತದಂತೆ ಅಲ್ವಾ?
0: ಹೌದು. ಇನ್ನೊಂದು ಸಿಹಿ ನೆನಪು, ಈಗ ಏನಂದ್ರೆ ನಂದು ತುಂಬಾ ವರ್ಷದ ಕನಸು, ನಂದು ಒಂದು ಮನೆ ಮಾಡ್ಬೇಕು, ಗೃಹಪ್ರವೇಶ ಮಾಡ್ಬೇಕು, ತೋಟದಲ್ಲಿ ಒಂದು ಮನೆ ಮಾಡ್ಬೇಕಂತ ಹೇಳಿ. ತೋಟದಲ್ಲೇ ಮನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕಾಡಿನ ಬದಿಯಲ್ಲಿ ಕಾಡಿನ ಮಧ್ಯೆ ಒಂದು ಮನೆ ಮಾಡಿದ್ದೇನೆ.
1: ಕಾಡಿನ ಮಧ್ಯದಲ್ಲಿ?
0: ಹೌದು, ಕಾಡಿನ ಮಧ್ಯೆ ಆಸುಪಾಸು ಎಲ್ಲ ಕಾಡು ಉಂಟು. ಮನೆಗೆ ಪಂಚವಟಿ ಅಂತ ಹೆಸರಿಟ್ಟಿದ್ದೇನೆ. ಪಂಚವಟಿಗಳು ಇಲ್ಲ, ಆದ್ರೆ ಬೇರೆ ಮನೆಗಳು ತುಂಬಾ ಉಂಟು.
1: ಸರಿ ಸರಿ.
0: ಆದ್ರೆ ಆಕಾಶವಾಣಿಯ ನಮ್ಮ ಇವರು ಮಾಲತಿಯಾರ್ ಭಟ್ ಬಂದಿದ್ರು ಆಕಾಶವಾಣಿ ಅವರ ಪರವಾಗಿ.
1: ಸರಿ ಸರಿ.
0: ಅವರು ಬಂದದ್ದಂತೂ ತುಂಬಾ ಖುಷಿಯ ವಿಷಯ. ಆದ್ರೆ ನನ್ಗೆ ಅಂದ್ರೆ ತುಂಬಾ ಖುಷಿ ಆಯ್ತು ಅವ್ರು ಬಂದದ್ದು, ಇಡೀ ಆಕಾಶವಾಣಿ ಬಂದ ಹಾಗೆ ಆಯ್ತು.
1: ಸರಿ, ಇದು ಇಡೀ ಆಕಾಶವಾಣಿಯ ನಿಮ್ಗೆ ನಿಮ್ಮ ಮನೆಗೆ ಭೇಟಿ ಕೊಡುವಾಗೆ ಆಗ್ಲಿ ಸದಾನಂದ ನಾಯಕ್ ಅವರೇ.
0: ಆಯ್ತು, ಓಕೆ.
1: ನಿಮ್ಗೆ ಯಾವ ಗೀತೆ ಬೇಕಿತ್ತು?
0: ನನ್ಗೆ ಮಣ್ಣಿನ ದೋಣಿಯಲ್ಲಿ ಕೋಗಿಲೆ ಕ್ಷೇಮ ಅಂತೇಳಿ.
1: ಸರಿ,
0: ಇಲ್ಲಿ ನವಿಲುಗಳು ಬರ್ತಾ ಉಂಟು, ಕೋಗಿಲು ಬರ್ತಾ ಇಲ್ಲ, ಅದು ಹೇಗೆ ಉಂಟದ್ದು ಗೊತ್ತಿಲ್ಲ, ಕೇಳೋಣ ನೀವು ಹಾಡು ಹಾಕಿ.
1: ಸರಿ ಸರಿ, ಖಂಡಿತ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಎಸ್ ಜಾನಕಿ ಅವರು ಹಾಡಿರುವ ಮಣ್ಣಿನ ದೋಣಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಮುಂದಿನ ಕರೆ ನೋಡುವ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸುಳ್ಯದಿಂದ ನಿರಂತರ ಆಕಾಶವಾಣಿ ಅಭಿಮಾನಿ ಮೇಡಮ್, ಶ್ರೀಧರ್ ಕೊಯಿಂಗಾಜೆ ಅಂತ.
0: ಶ್ರೀಧರ್ ಅವರು, ಹಾ ಹೇಳಿ ಶ್ರೀಧರ್ ಅವರೇ, ಯಾವ ವಿಷಯವನ್ನು ನೀವು ಈಗ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ?
1: ನಾನು ನೆನಪು ಮಾಡುವುದಾದರೆ 80ರ ದಶಕದಲ್ಲಿ
0: ಹಾ ಹೇಳಿ.
1: ನಾನು ನಮಗೆ ಗದ್ದೆ ಬೇಸಾಯ ಇತ್ತು ಮೇಡಮ್ ಆ ಟೈಮಲ್ಲಿ.
0: ಹಾ,
1: ಆ ಸಂದರ್ಭದಲ್ಲಿ ಇದೇ ಸಮಯದಲ್ಲೆಲ್ಲ ಮಳೆ ಬಂದು ನಾವು ಗದ್ದೆಯಲ್ಲಿ ಉಳುಮೆ ಮಾಡುವುದು ಮತ್ತೆ ನಾಟಿ ಮಾಡುವುದು. ಆ ನಾಟಿ ಮಾಡುವಾಗ ಹಾಡುವ ಹಾಡು ಓ ಬೇಲೆ ಅಂತ ಹಾಡುಗಳು ಬಹಳ, ಅದೊಂದು ಆ ಅವಿಸ್ಮರಣೀಯ
0: ಹೌದು
1: ಒಂದು ನೆನಪು ಮೇಡಮ್ ಅದು.
0: ಹೌದು ಹೌದು.
1: ಆದ್ರೆ ಈಗಿನ ಕಾಲದಲ್ಲಿ ಅದಿಲ್ಲ, ಈಗ ಟ್ರ್ಯಾಕ್ ಮಾಡಿಕೊಂಡು ಮಾಡ್ತಾರಷ್ಟೇ, ವಿಡಿಯೋಕ್ಕೋಸ್ಕರ ಮಾಡ್ತಾರೆ ಹೊರತು ಈಗಿನ ಕಾಲದಲ್ಲಿ ಅದು ಕಮ್ಮಿ ಆಗಿದೆ ಮೇಡಮ್ ತುಂಬಾ.
0: ಹೌದು ಹೌದು, ಎಲ್ಲ ಒಗ್ಗಟ್ಟಾಗಿ ಹಾಡ್ತಾರಲ್ಲ, ಒಟ್ಟಿಗೆ ಆಗಿ.
1: ಹೌದು, ಒಗ್ಗಟ್ಟಾಗಿ 20 ಜನ 25 ಜನ ಎಲ್ಲ ನಾಟಿ ಮಾಡಿಕೊಂಡು
0: ಹೌದು
1: ಸಾಲಾಗಿ ನಿಂತುಕೊಂಡು ನಾಟಿ ಮಾಡುವಾಗ ಒಂದು ಹಾಡುವ ಹಾಡು,
0: ಹೌದು.
1: ಇನ್ನು ದನಗಳನ್ನು ಗದ್ದೆ ನೆಡುವ ನಾಟಿ ಮಾಡುವ ದಿವಸ ಒಂದು 10 ಜೊತೆ ಎತ್ತುಗಳನ್ನು ಒಟ್ಟಿಗೆ ಉಳುಮೆ ಮಾಡುವ ಒಂದು ಸಂದರ್ಭ. ಮತ್ತೆ ನಾವು ಕೂಡ ಹಾಗೆ, ನಾವು ಕೂಡ ಅವರೊಟ್ಟಿಗೆ

0: ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅಂತ ಸಂದರ್ಭ ಇನ್ನು ನಮಗೆ ಬರ್ಲಿಕ್ಕಿಲ್ಲ ಅಂತ ಕಾಣ್ತದೆ ಮೇಡಮ್.
1: ಖಂಡಿತವಾಗಿ ಬರದಿಲ್ಲ, ಮತ್ತೆ ಈಗಿನ ಮಕ್ಕಳಿಗಂತೂ ಅದನ್ನು ನೋಡಿ ಕೇಳಿಯೂ ಗೊತ್ತಿಲ್ಲ.
0: ಇಲ್ಲ, ಈಗ ನಾಟಿ ಆಟಿ ಉತ್ಸವ ಅದು ಇದು ಅಂತ ಹೇಳಿ ಗದ್ದೆಯಲ್ಲಿ ಹೋಗಿ ಮಾಡ್ತಾರೆ, ಒಂದು ಸ್ಪೆಷಲ್ ಆಗಿ ಮಾಡ್ತಾರೆ ಹೊರತು.
1: ಹೌದು, ಅದು
0: ಅದು
1: ಸ್ವಾಭಾವಿಕವಾಗಿ ಬರ್ತಾ ಇಲ್ಲ.
0: ಹೌದು, ಈಗ ಸಾಮೂಹಿಕವಾಗಿ ಬರುತ್ತಿಲ್ಲ, ಅದೊಂದು ನೈಜತೆ ಇಲ್ಲ.
1: ಹೌದೌದು ಹೌದು, ನೈಜತೆ ಹೌದು, ಸ್ವಾಭಾವಿಕವಾಗಿ ಇಲ್ಲ ಅದು.
0: ಹೌದು, ಸಾಧಾರಣ 80ರ ಮತ್ತೆ ಇನ್ನು ನಾನು 80ನೇ ಇಸವಿಯಲ್ಲೆಲ್ಲ ರೇಡಿಯೋವನ್ನು ತಗೊಂಡೋಗಿ ಗದ್ದೆ ಅಲ್ಲಿ ಇಟ್ಟು ಕಮೆಂಟ್ರಿ ಕೇಳುವಂತ ಮಂಗಳೂರಿನಲ್ಲಿ ನಿರಂತರ ಕಮೆಂಟ್ರಿ ಬರ್ತಿತ್ತು ಕ್ರಿಕೆಟ್ ಮ್ಯಾಚ್ ಇದ್ದ. ಅದನ್ನೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಇನ್ನು ಅದು ನನಗೆ ಈಗಲೂ ಈಗ ಕಮೆಂಟ್ರಿ ಕೇಳುವವರಿಲ್ಲ. ಈಗ ಟಿವಿಯಲ್ಲಿ ಬರುತ್ತದೆ ನೇರ ಪ್ರಸಾರ, ಅದು ಇದೆಲ್ಲ ಇರ್ತದೆ. ಅಂತ ಸಂದರ್ಭವನ್ನು ನಾನು ಈಗ ನೆನಪಿಸ್ತಾ ಇದ್ದೇನೆ ಮೇಡಮ್. ನಾನು
1: ತುಂಬಾ ಖುಷಿ ಆಯ್ತು ಶ್ರೀಧರ್ ಅವರೇ. ನಾವು ಒಂದ್ಸರ್ತಿ ಎಲ್ಲ ಆ ಕಾಲವನ್ನು ಒಂದ್ಸರ್ತಿ ಎಲ್ಲ ನೆನಪು ಮಾಡ್ಕೊಂಡೆವು. ಈಗ
0: ಎಲ್ಲರೂ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು.
1: ಹೌದು ಹೌದು,
0: ಹಿಂದಿನ ಕಾಲದ ಇದನ್ನು ನೆನಪು ಮಾಡಿದ್ರೆ ಹೆಚ್ಚಾಗಿ ಕಣ್ಣಿಗೆ ನಮಗೆ ಕಾಣುವಂತ ಈ ಮಳೆ ಇಲ್ಲ. ಈಗ ಆಗ ಮಳೆ ಜೋರೋ ಅಂತ ಮಳೆ ಹುಯ್ಯುವ ಸಮಯ ಇತ್ತು.
1: ಹೌದು,
0: ಈಗ ಮಳೆ ಇಲ್ಲ. ಈಗ ನಾಟಿ ಮಾಡ್ತಾರೆ, ಇದು ಕೆಲವರೆಲ್ಲ ಮಾಡ್ತಾರೆ ಬಿಸಿಲಿನಲ್ಲಿ. ಅವರಿಗೆ ಈಗ ನೀರು ಕೊಡ್ಬೇಕು. ಈಗಿನ ನಾಟಿ ಮಾಡುವವರಿಗೆಲ್ಲ ತಗೊಂಡೋಗಿ ನೀರು ಕೊಡ್ಬೇಕಾಗ್ತದೆ, ಯಾಕೆಂದ್ರೆ ಅಂತ ಬಿಸಿಲು. ಹಾಗೆಲ್ಲ ಹಾಗೆಲ್ಲ ಮೇಡಮ್, ಹಾಗೆಲ್ಲ ಚಳಿಯೋ ಈ ಗೊರಬೆ ಎಲ್ಲ ಹಾಕೊಂಡು, ಆಗ ಮಡಲಿನ ಗೊರಬೆ ಎಲ್ಲ ಬರ್ತಿತ್ತು ಮಡಲಿ, ಇದು ನಮ್ಮ ತೆಂಗಿನ ಗರಿಗಳ.
1: ಹೌದು ಹೌದು, ಅದು ಎಲ್ಲ ನ್ಯಾಚುರಲ್ ಆಗಿ
0: ಹಾಕೊಂಡು ಸಾಲಾಗಿ ನಿಂತುಕೊಂಡು ಅಂತ ಒಂದು ಅವಿಸ್ಮರಣೀಯ ಘಟನೆಯನ್ನು ನಾನು ನೆನಪು ಮಾಡುತ್ತಾ ಇದ್ದೇನೆ ಮೇಡಮ್.
1: ತುಂಬಾ ಖುಷಿ ಆಯ್ತು ಶ್ರೀಧರ್ ಅವರೇ. ಯಾವ ಗೀತೆಯನ್ನು ಪ್ರಸಾರ ಮಾಡುವ?
0: ರಾಜ್ಕುಮಾರ್ ಅವರದು ಹಾಲಿ ಚಲಿಸುವ ಮೋಡಗಳಲ್ಲಿ ಹಾಲು ಜೇನು ಒಂದಾದ ಹಾಗೆ ಅಂತ ಹೇಳಿ ಹಾಡು ಉಂಟಲ್ಲ ಮೇಡಮ್, ಆ ಹಾಡನ್ನು ಪ್ರಸಾರ ಮಾಡಿ ಮೇಡಮ್.
1: ಅದು ಚಲಿಸುವ ಮೋಡಗಳಲ್ಲಿಯ? ಜೇನಿನ ಹೊಳೆಯೋ ಹಾಲಿನ ಮಳೆಯೋ?
0: ಹೌದು ಹೌದು, ಜೇನಿನ ಹೊಳೆಯೋ ಹಾಲಿನ ಮಳೆ.
1: ಸರಿ ಸರಿ ಸರಿ, ಆಯ್ತು, ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೀಗ ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನಾಗೇಂದ್ರ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಹಲೋ.
4: ಹಲೋ ಮೇಡಮ್, ನಮಸ್ತೆ.
3: ನಮಸ್ತೆ, ಯಾರು ಮಾತಾಡ್ತಿರೋದು?
4: ವರಂಗ ರಾಮಣ್ಣ.
3: ರಾಮಣ್ಣ ಅವರು ಹೇಳಿ.
4: ಹೌದು
3: ರಾಮಣ್ಣ ಅವರೇ, ಯಾವ ನೆನಪನ್ನು ನೀವು ಬಿಚ್ಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ?
4: ಬಿಟ್ಟು ನನಗೆ ಸಿಹಿ ಘಟನೆಗಿಂತ ಕಹಿ ಘಟನೆ ಜಾಸ್ತಿ ಆಗಿದೆ ಮೇಡಮ್ ನಮಗೆ.
3: ಹೌದಾ?
4: ಹೌದೌದು. ಸಿಹಿ ಘಟನೆ ಇವತ್ತು 2026 ಒಂದು ಕಹಿ ಘಟನೆ ನಡೆದಿತ್ತು ಮೇಡಮ್. ಹೌದು.
3: ಸಿಹಿ ಘಟನೆ ನೆನಪು ಮಾಡ್ಕೊಂಡ್ರೆ, ಸಿಹಿ ಘಟನೆಯನ್ನು ನೆನಪು ಮಾಡಿಕೊಂಡ್ರೆ ಬರಬಹುದೇನು?
4: ಹಾ, ಬರಬಹುದು. ಇನ್ನು 2026 ಬರಬಹುದು ಅಂತ ಎನಿಸ್ಕೊಂಡಿದ್ದೇನೆ. ಹಾಗೆ ನಮ್ಗೆ ಕೈ ಘಟನೆ ಅಂದ್ರೆ, ನನ್ನ ಫ್ರೆಂಡ್, ರಿಕ್ಷಾದ ಒಂದು ಫ್ರೆಂಡ್ ಇದ್ದ, ನನ್ನನ್ನು ಕೈ ಹಿಡ್ಕೊಂಡು ಎಲ್ಲಿಗಾದ್ರೂ ಅವನು ಕರ್ಕೊಂಡು ಹೋಗ್ತಿದ್ದ ಮೇಡಮ್. ಹಾಗಾಗಿ ಅವನಿಗೆ ಒಂದು ಎದೆ ಶಸ್ತ್ರ ಚಿಕಿತ್ಸೆ ಆಯ್ತು. ಬ್ಲಾಕ್ ಎಲ್ಲ ಹಾಕಿದ್ದಾರೆ. ಒಂದು 2-3 ರೆಸ್ಟ್ ಬರುತ್ತೆ ಇದ್ದ ಮೇಡಮ್. ಅವನು ಏಪ್ರಿಲ್ಗೆ ರಿಕ್ಷಾ ಸ್ಟಾರ್ಟ್ ಮಾಡ್ಲಿಕ್ಕೆ ಡಾಕ್ಟರ್ ಹೇಳಿದ್ರಂತೆ, ರಿಕ್ಷಾ ಸ್ಟಾರ್ಟ್ ಮಾಡಿದ. ಹಾಗಾಗಿ ಏಪ್ರಿಲ್ ಲಾಸ್ಟಕ್ಕೆ ಅವನನ್ನು ದೇವರು ಕರ್ಕೊಂಡು ಹೋಗಿದ್ರೆ ಮೇಡಮ್. ನನಗೆ
3: ಹೌದು, ಅದು ಅದು ಯಾವ್ದು ನಮ್ಮ ಕೈಯಲ್ಲಿಲ್ಲ ಅಲ್ವಾ ರಾಮಣ್ಣ ಅವರೇ?
4: ಹೌದೌದು
3: ಅಲ್ವಾ. ಅದು ಹೇಗೆ ಬರ್ತದೆ ಜೀವನ ಅಂದ್ರೆ, ಹಾಗೆ ಹೇಗೆ ಬರ್ತದೆ ಹಾಗೆ ಸ್ವೀಕರಿಸಿಕೊಂಡು ಹೋಗ್ಬೇಕಷ್ಟೇ. ಹೌದು ಹೌದು. ಯಾವ ಗೀತೆ ಕೇಳಬೇಕು ನಿಮ್ಗೆ ಪ್ರಸಾರ ಮಾಡುವ? ನಿಮ್ಗೆ
4: ಬೆಂಕಿಯಲ್ಲಿ ಅರಳಿದ ಹೂ ಫಿಲ್ಮ್ ಅಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ನಾನಮ್ಮ ಅಂತ ಹಾಡಿದ್ದಲ್ಲ,
3: ಆಹಾ, ವಾಣಿ ಜಯರಾಮ್ ಅವರು ಹಾಡಿದ್ದಾರೆ ಈ ಗೀತೆ. ಸರಿ ಸರಿ, ಪ್ರಸಾರ ಮಾಡ್ತೇವೆ.
4: ಓಕೆ ಮೇಡಮ್,
3: ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೀಗ ವಾಣಿ ಜಯರಾಮ್ ಅವರು ಹಾಡಿರುವ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ MS ವಿಶ್ವನಾಥನ್.

0: ಹಲೋ
1: ಹಲೋ
0: ಹಲೋ ನಮಸ್ತೆ.
1: ಹಾಂ ನಮಸ್ತೆ,
0: ಯಾರು ಮಾತಾಡ್ತಿರೋದು?
1: ಅಮಿತಾ ಆಚಾರ್ಯ, ತಲಪಾಡಿಯಿಂದ.
0: ಅಮಿತಾ ಆಚಾರ್ಯ ಎಲ್ಲಿಂದ?
1: ತಲಪಾಡಿ.
0: ತಲಪಾಡಿಯಿಂದ. ಹೇಳಿ ಅಮಿತಾ ಅವರೇ, ನಿಮ್ಗೆ ಯಾವ ಗೀತೆಯನ್ನು ಪ್ರಸಾರ ಮಾಡುವ ನಿಮ್ಗೆ?
1: ನನಗೆ ಅಮೇರಿಕಾ ಫಿಲ್ಮಿಂದ ನೂರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ.
0: ಹಾ ಸರಿ, ಪ್ರಸಾರ ಮಾಡ್ತೇವೆ. ಈಗ ಅದಕ್ಕಿಂತ ಮೊದಲು ಹೇಳಿ, ನೀವು ಈಗ ಯಾವ ವಿಷಯವನ್ನು, ಯಾವ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ?
1: ಅಂದ್ರೆ ಮದುವೆಗಿಂತ ಮುಂಚೆ ನಾವೆಲ್ಲ ಅಕ್ಕ ತಂಗಿಯರು ತಮ್ಮ ಎಲ್ಲ ಒಂದು ಮನೆಯಲ್ಲಿ ಇರುವಾಗ ತುಂಬಾನೇ ಖುಷಿ. ಅಂದ್ರೆ ಆ ಒಂದು ಬಾಲ್ಯದ ನೆನಪುಂಟಲ್ಲ, ಅದನ್ನ ಯಾವತ್ತೂ
0: ಮರಿಲಿಕ್ಕಾಗುದಿಲ್ಲ. ಹೌದು, ಎಷ್ಟು ಜನ ಇದ್ರಿ ನೀವು ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆಲ್ಲ?
1: ನಾವು ಆರು ಜನ ಮಕ್ಕಳು, ಅದರಲ್ಲಿ ಐದು ಹೆಣ್ಣು ಮಕ್ಕಳು, ಒಂದು ಅದೇ ತಮ್ಮ.
0: ತಮ್ಮ?
1: ಹಾಗೆ ನಾವೆಲ್ಲ ಒಂದು ಕೂಡು ಕುಟುಂಬದಲ್ಲಿ ಇದ್ದವರು ಒಟ್ಟಿಗೆ. ಹಾಗೆ ಖುಷಿಯಾಗ್ತಿತ್ತು ಆ ಮನೆಯಲ್ಲಿ, ನಗು ಮಾತು ಎಲ್ಲ ತುಂಬಿ ತುಳುಕ್ತಿತ್ತು. ಆಮೇಲೆ ಒಬ್ಬೊಬ್ರಿಗೆ ಮದ್ವೆ ಆದಾಗ ತುಂಬಾ ಬೋರ್ ಅನಿಸಿತು, ನಮ್ಗಿಂತ ಹೆಚ್ಚಾಗಿ ಅಮ್ಮನಿಗೆ, ಯಾಕಂದ್ರೆ ಎಲ್ಲ ಜೊತೆಗಿದ್ದ. ಅದೊಂದು ಖುಷಿನೇ ಬೇರೆ. ಅಂದ್ರೆ ಆಗ ಯಾವುದೇ ರೀತಿಯ ಫೆಸಿಲಿಟಿಗಳು ಇರ್ಲಿಲ್ಲ
0: ಆ
1: ಒಂದು ಟೈಮಲ್ಲಿ, ತುಂಬಾ ಕಷ್ಟ ಕೂಡ ಇತ್ತು ಅಷ್ಟೇ. ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಈ ಮೊಬೈಲ್ ಅದು ಅಷ್ಟೆಲ್ಲ ಇರ್ತಿರ್ಲಿಲ್ಲ, ಅದು ಯೂಸ್ ಇರ್ಲಿಲ್ಲ. ನಾವು ಸ್ಕೂಲ್ ಕಾಲೇಜ್ ಎಲ್ಲ ಹೋಗ್ತಿರುವಾಗ ಮೊಬೈಲ್ ಎಲ್ಲ ನಮ್ಗೆ ಇರ್ಲಿಲ್ಲ. ಮನೆಗೊಂದು ಮೊಬೈಲ್ ಮತ್ತೆ ಲ್ಯಾಂಡ್ ಲೈನ್ ಫೋನ್ ಆತರ ಎಲ್ಲ ಇರುವಂತದ್ದು. ಆ ಟೈಮಲ್ಲಿ ಮಾತುಗಳೇ ಹೆಚ್ಚಾಗ್ತಿತ್ತು, ಇವಾಗ ಮೌನಗಳೇ ಜಾಸ್ತಿ.

0: ಮೊಬೈಲ್ ಎಲ್ಲ ಬಂದ್ಮೇಲೆ
1: ಹೌದು.
0: ಆಗ ಒಂದು ನೆಂಟರು ಬರುದಾಗ್ಲಿ, ನಾವು ನೆಂಟರು ಮನೆಗೆ ಹೋಗುದಾಗ್ಲಿ, ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಕೂತು ನಾವೇ ಗಮ್ಮತ್ ಮಾಡುದು, ಅದೆಲ್ಲ ತುಂಬಾನೇ ಖುಷಿ.
1: ಹೌದು ಹೌದು, ಎಲ್ಲ ಕೆಲಸವನ್ನು ಹಂಚಿಕೊಂಡು ಮಾಡೋದ್ರಿಂದ ಕೆಲಸ ಸಾಗುದು ಗೊತ್ತಾಗ್ತಿರ್ಲಿಲ್ಲ, ಮತ್ತೆ ನಮ್ಮೊಟ್ಟಿಗೆ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಸಹ ಒಂದೊಳ್ಳೆ ಆತ್ಮೀಯ ವಾತಾವರಣ ಇರ್ತಿತ್ತು ಆಗ. ಅದರಿಂದ
0: ಖಂಡಿತ ಹೌದು.
1: ಹೌದು.
0: ಆದ್ರೆ ಇವಾಗ ಎಲ್ಲರಿಗೆ ಮದ್ವೆ ಆಯ್ತು,
1: ಹಾ,
0: ಆದ್ರೆ ತಮ್ಮ ಒಬ್ಬ ಅಮ್ಮನ ಜೊತೆ ಇದ್ದಾನೆ, ತಮ್ಮ ತಮ್ಮನ ಹೆಂಡತಿ ಮಕ್ಕಳು.
1: ಇವಾಗ ಎಲ್ಲರೂ ಪುನಃಸರ್ತಿ ಎಲ್ಲರೂ ಒಟ್ಟಿಗೆ ಅಲ್ಲಿ ಹೋದಾಗ ಪುನಃ ಅದೇ ನೆನಪು ಬರೋದಿಲ್ವಾ?
0: ನಿಜವಾಗ್ಲೂ ನೆನಪು ಬರ್ತದೆ, ಈಗ ಯಾರು ಹೋಗುದಾದ್ರೂ ನಾವು ಒಬ್ರಿಗೊಬ್ರು
1: ಕೇಳಿಕೊಂಡು ಹೋಗು.
0: ನೀನ್ ಬರ್ತಿಯಲ್ಲ,
1: ಹೌದು,
0: ಖುಷಿ ಆಗ್ತದೆ ಎಲ್ಲರ ಜೊತೆಯಾಗಿ. ಈಗ ಮದ್ವೆ ಆದ್ರೂ ಕೂಡ ಮುಂಚಿನಾಗಿ ಇದ್ದೇವೆ.
1: ಹೌದು, ಅದು ಮುಖ್ಯ. ಆಗ ಪುನಃ ಎಲ್ಲ ಇನ್ನೊಂದ್ಸರ್ತಿ ಎಲ್ಲ ಅದೇ ಎಲ್ಲರೂ ಒಗ್ಗಟ್ಟಾಗಿ ಪುನಃ ಈಗ ಅದೇ ವಾತಾವರಣವನ್ನು ಪುನಃ ನಿರ್ಮಿಸಲಿಕ್ಕೆ ಸಾಧ್ಯ ಇದೆ ಅಲ್ವಾ ಅಮಿತಾ ಅವರೇ?
0: ಖಂಡ ಯಾವತ್ತೂ ಇದೆ ಅದು.
1: ಹೌದು,
0: ಅದ್ರ ಜೊತೆಗೆ ನಮ್ಮ ಮಕ್ಕಳಿದ್ದ.
1: ಹೌದು ಹೌದು,
0: ಡಬಲ್ ಮಕ್ಕಳಾದ್ರಲ್ಲ,
1: ಹೌದು
0: ಗ್ರೂಪ್ ಇರ್ತದೆ.
1: ಹೌದು ಹೌದು,
0: ಈಗ ಅಮ್ಮನಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ನೋಡಿ ಖುಷಿ
1: ಖುಷಿ. ಹೌದು, ಇನ್ನು ಸಂಭ್ರಮ ಜಾಸ್ತಿ ಆಗ.
0: ಹೌದು ಖಂಡಿತ ಖಂಡಿತ.
1: ಹೌದು, ಕರೆ ಮಾಡಿದಕ್ಕೆ ಧನ್ಯವಾದಗಳು ಅಮಿತಾ ಅವರೇ. ನಿಮ್ಮ ಮಾತು ಕೇಳಿ ನಮಗೂ ಇನ್ನೊಂದಷ್ಟು ಖುಷಿ ಆಯ್ತು ಈಗ ಈ ನೆನಪನ್ನು ಹಂಚಿಕೊಂಡು. ಇದೀಗ ಧನ್ಯವಾದ. ಇದೀಗ ನಿಮಗಾಗಿ ಅಮೇರಿಕಾ ಅಮೇರಿಕಾ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಸಂಗೀತ ಮನೋಮೂರ್ತಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಹೃದಯ ರಾಗ ಇದನ್ನು ಮುಂದುವರಿಸುತ್ತಾ ನಾನು ನಿಮ್ಮ ಜೊತೆ ಮಂಜುಳಾ ಪ್ರವೀಣ್ ಶೆಟ್ಟಿ. ನೆನಪುಗಳು ಮನುಷ್ಯನ ಜೀವನದ ಅವಿಭಾಜ್ಯವಾದಂತಹ ಅಂಗ ಅಂತಲೇ ಹೇಳ್ಬೋದು. ಇವುಗಳಲ್ಲಿ ಕೆಲವೊಂದು ನೆನಪುಗಳು ನಮಗೆ ಖುಷಿಯ ಅನುಭವವನ್ನು ನೀಡಿದರೆ ಇನ್ನು ಕೆಲವು ನೆನಪುಗಳು ನಮ್ಮನ್ನು ಕಹಿಯಾಗಿ ಕಾಡುತ್ತವೆ. ಅದರ ಜೊತೆಗೆ ನಮಗೆ ಜೀವನದ ಕೆಲವಷ್ಟು ಪಾಠಗಳನ್ನು ಕೂಡ ಇದು ಕಲಿಸ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಲ್ಲಿ ನಾವು ಅವರನ್ನು ಯಾವ ತೆರನಾದ ನೆನಪುಗಳು ಕಾಡ್ತಾ ಇವೆ ಅಂತ ಮಾತನಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಲ್ಲಿ ನಮ್ಮದೊಂದು ವಿನಂತಿ, ದಯವಿಟ್ಟು ಈ ಬಾರಿ ಕರೆ ಮಾಡಿದವರು ಮುಂದಿನ ಬಾರಿ ಹೊಸ ಕೇಳುಗರಿಗೆ ಅವಕಾಶಗಳನ್ನು ಮಾಡಿಕೊಡಿ. ನಿಮ್ಮಿಂದಾಗಿ ಆದಷ್ಟು ಕೇಳುಗರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ,
4: ಹಲೋ, ನಮಸ್ತೆ, ನಮಸ್ತೆ, ಹಲೋ,
3: ಹಲೋ,
4: ಹಲೋ,
3: ಹಾ ಹೇಳಿ ಮೇಡಮ್, ಯಾರು ಮಾತನಾಡ್ತಾ ಇದ್ದೀರಿ?
4: ನಾಗರತ್ನ.
3: ನಾಗರತ್ನ ಅವರು ಯಾವ ಹೇಳಿ, ಇವತ್ತಿನ ವಿಷಯ ಗೊತ್ತಿದೆಯಲ್ಲ ತಮಗೆ,
4: ಕೈ
3: ಹೇಳಿ. ಯಾವ ತೆರನಾದ ನೆನಪುಗಳು ನಿಮ್ಮನ್ನ ಹೆಚ್ಚು ಕಾಡ್ತದೆ?
4: ನಂಗೆ ಅಂದ್ರೆ ಸವಿ ನಂಗೆ ಹೆಚ್ಚು ಇರುದು ಕಹಿ ನೆನಪು. ಅಂದ್ರೆ ಸಹಿ ನೆನಪು ಅಂದ್ರೆ ನಾವು ಚಿಕ್ಕವರು ಇರುವಾಗ ಇದು ಪಾಲ್ಘಾಟ್, ತಿರುಪತಿ ಮತ್ತೆ ಮದ್ರಾಸ್ಗೆಲ್ಲ ಹೋಗಿದ್ದೆವು ನಮ್ಮ ಮಗನ ಲೂಲ ಮದುವೆಗೆ, ಮದುವೆ ಉಪನಯನಕ್ಕೆ. ಪಾಲ್ಘಾಟಿನಿಂದ ಮದ್ರಾಸ್ಗೆ ಹೋಗುವಾಗ ಅದು ಸಹಿ ನೆನಪು. ಆದ್ರೆ ರೈಲು ಏನಾಯ್ತು, ಸಡನ್ ಬೋಗಿ ಏನೋ ಹುದಾಗಿ ಹಳಿ ತಪ್ಪಿತ್ತು. ಒಮ್ಮೆಲೆ ಗಡ ಗಡ ಗಡ ಗಡ ಗಡ ಶಬ್ದ ಆಯ್ತು. ಎಂತ ಅಂತ ಇಲ್ಲ, ಅಷ್ಟೊತ್ತಿಗೆ ನಮ್ಮ ಗೋವಿಲ್ದವರೆಲ್ಲ ಅಂದ್ರೆ ಆ ರೈಲಲ್ಲಿ ಇಡೀ ಒಳಗೆ ಇಡೀ ಹೋಗ್ಲಿಕ್ಕೆ ಆಗ್ತದೆ ಒಳಗೆ, ಹಾಗೆ ಯಾರು ಇರ್ಲಿಲ್ಲ, ನಾವೇ ಮಕ್ಕಳು ಎಲ್ಲ ಇದ್ದೇವೆ. ಅಷ್ಟೊತ್ತಿಗೆ ತುಂಬಾ ಎತ್ತರದಿಂದ ನಮ್ಮ ಹತ್ತಿರದ ಮಾಮನ ಮಗ ಇನ್ನು ಸಣ್ಣ ಕೆಳಗೆ ಹಾರಿದ ಹೆದರಿಕೆಯಾಗಿ. ಅಷ್ಟೊತ್ತಿಗೆ ಮತ್ತೆ ಗೊತ್ತಾಯ್ತು ಹಿಂದಿನ ಬೋಗಿಯದು ತಮ್ಮ ನಾವೆಲ್ಲರೂ ಕೂಡಿ ಟ್ರೈನ್ ಹೇಳಿದ್ದು ಹಿಂದಿನ ಬೋಗಿ ಇದಾಗಿತ್ತು, ನಮ್ಗೇನಾಗ್ಲಿಲ್ಲ. ಬರದಿಂದ ತುಂಬಾ ಇದಾಯ್ತು ಮತ್ತೆ ಎಲ್ಲರನ್ನ ಅದ್ರಿಂದ ಬೋಗಿ ನಮ್ಮ ಬೋಗಿ ತುಂಬಿಸಿದ್ರು.
3: ಓಕೆ, ದೇವರ ದಯೆಯಿಂದ ತಮಗೆ ಏನಾಗ್ಲಿಲ್ಲ.
4: ಹೌದು, ಅದೇ ನಮ್ಗೆ ಆವಾಗ ಮಾತ್ರ ಆ ಕ್ಷಣದಲ್ಲಿ ಏನಾಯ್ತಂತಲೇ ಎಂತ ಅಂತಲೇ ಗೊತ್ತಾಗ್ಲಿಲ್ಲ, ಗಡ ಗಡ ಗಡ ಶಬ್ದ ಆಯ್ತು
3: ಅಲ್ವಾ. ಖಂಡಿತ ಒಮ್ಮೆ ಒಮ್ಮೆಗೆ ಹೆದರಿ ಹೋಗಿ ಬಿಡ್ತೇವೆ.
4: ಹೌದು, ಹೆದರಿ ಹೋಗಿ ಮತ್ತೆ ಆದ್ರೆ ಮತ್ತೆ ಹೋದ್ಲಿಲ್ಲ, ಮತ್ತೆ ಹೋದದೆಲ್ಲ ತಡ ಆಗಿದೆ. ಮತ್ತೆ ನಾವೇ ಅದೇ ತಿರುಪತಿ ದರ್ಶನ ಅದೆಲ್ಲ ನಂಗೆ ಅದೇ ಫಸ್ಟ್ ಟೈಮ್ ಕೇರಳಕ್ಕೆ ಹೋಗುದು, ತಿರುಪತಿ ಹೋದದ್ದು, ಮತ್ತೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದೇ ಒಂದು ಕೆಲಸ ನೆನಪಲ್ಲ.
3: ಅದ್ರ ನಂತರ ಟ್ರೈನ್ ಅಲ್ಲಿ ಹೋಗಿದ್ದೀರಾ ಮತ್ತೆ?
4: ಟ್ರೈನ್ ಅಲ್ಲಿ ಹತ್ತಿರ ಹತ್ತಿರ ಹೋಗಿದ್ದೀವಿ ಉಳಾಲದವರೆಗೆ. ಇದು ಮಾತ್ರ ನಂಗೆ ಅದು ಸಣ್ಣ ಇರುವಾಗ ಹೋದದ್ದು, ಅಂದ್ರೆ ಚಿಕ್ಕದಿರುವ
3: ಇವತ್ತಿಗೂ ನಿಮಗೆ ಕಣ್ಮುಂದೆ ಆ ನೆನಪು ಹಾಗೆ ಇದೆ.
4: ಯಾವಾಗ್ಲೂ ರೈಲ್ ನೆನಪಾಗಲ್ಲ.
3: ಇರ್ಲಿ ಇರ್ಲಿ, ತಾವು ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ ಎಲ್ಲ ಮುಗಿಸಿ ಬಂದ್ರಿ ಅಲ್ವಾ?
4: ಹೌದೌದು, ತಿರುಪತಿಗೆ ಒಂದು ಹೋಗುದಂದ್ರೆ ಅದು ಸಾಗಿ ಬೆಟ್ಟ ಹತ್ತಿ ಕೆಳಗೆ ನೋಡುವ ಬಬ್ಬ ಇಲ್ಲಿವರೆಗೆ ಬಂದೇವ ಅಂತ.
3: ಅಲ್ಲ, ಖಂಡಿತ ಖಂಡಿತ ಹೇಳಿ ಮೇಡಮ್, ತಮಗೆ ಯಾವ ಹಾಡು ಬೇಕಿತ್ತು?
4: ಅದು ಸಾಗರ ದೀಪ ಇದೆಯಾ?
3: ಸಾಗರ ದೀಪ, ಸರಿ. ಇದು ನಕ್ಕಳು ಅಮ್ಮಯ್ಯವಾ?
4: ಇಲ್ಲದಿದ್ರೆ ಕವಿರತ್ನ ಕಳಿದಾಸ.
3: ನೋಡುವ, ನಿಮಗೆ ಸಾಗರ ದೀಪದ್ದೇ ಒಂದು ಹಾಡು ಹಾಕ್ತೇವೆ.
4: ಆಯ್ತಾ?
3: ಓಕೆ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
4: ಧನ್ಯವಾದಗಳು.
3: ಸಾಗರ ದೀಪ ಚಿತ್ರಕ್ಕಾಗಿ

0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದೆ ಮೇಡಮ್.
0: ಪುತ್ತೂರಿಂದ ತಿಮ್ಮಪ್ಪ ಅವರು.
1: ಹೌದು,
0: ಹೇಳಿ ಸರ್, ಯಾವ ಹಾಡು ಬೇಕಿತ್ತು ತಮಗೆ?
1: ನನಗೆ ಬಯಲುದಾರಿ ಚಿತ್ರದಿಂದ ಜಾನಕಮ್ಮನವರು ಹಾಡಿದಂಥದ್ದು, ಬಾನಲ್ಲು ನೀನೆ ಭೂಯಲ್ಲು ನೀನೆ ಅಂತ.
0: ಸರಿ, ಹೇಳಿ, ಇವತ್ತಿನ ವಿಷಯದ ಬಗ್ಗೆ ಮಾತನಾಡಿ. ಯಾವ ರೀತಿಯ ನೆನಪುಗಳು ನಿಮಗೆ ಬಹಳಷ್ಟು ಕಾಡ್ತವೆ ನಿಮ್ಮನ್ನು?
1: ಅದು ನನಗೆ ಮೂರು ನನಗೆ ಒಂದು ಬಹುಮಾನ ಬಂದಂತೂ, ಒಂದು ಆಕಾಶವಾಣಿಗೆ ಮಂಗಳೂರಿಗೆ ಬಂದದ್ದು, ಅದರಲ್ಲಿ ಪ್ರೋಗ್ರಾಮ್ ಕೊಟ್ಟದ್ದು.
0: ಹಾ, ಯಾವ
1: ಅದು
0: ಕಾರ್ಯಕ್ರಮ
1: ಹೇಳ್ತೇನೆ.
0: ಕೊಟ್ರಿ?
1: ಮೊದಲಿನದ್ದು ನನಗೆ ಬೆಂಗಳೂರಿನಲ್ಲಿ ಗ್ರಾಮೀಣ ಯುವಕ ಮಂಡಲದವರಿಗೆ ಒಂದು ಇದು ಟ್ರೈನಿಂಗ್ ಅಂತ ಇತ್ತು ಮೇಡಮ್
0: ಹಾ
1: ಅಲ್ಲಿ.
0: ಹಾ
1: ಅದರಲ್ಲಿ ನಾವು 6 ತಿಂಗಳು ಅಲ್ಲಿ ಟ್ರೈನಿಂಗ್ ಮಾಡಿದ್ದು.
0: ಹಾ
1: ಸುಮಾರು 500 ಜನ ಮಕ್ಕಳಿದ್ದರು. ನಾವು ಪುತ್ತೂರು ತಾಲೂಕಿನಿಂದ ನಾವು 5 ಜನ ಹೋದದ್ದು ಅಲ್ಲಿಗೆ.
0: ಆ ಯಾವುದರ ಬಗ್ಗೆ ಇದ್ದದ್ದು ತರಬೇತಿ?
1: ಅದು ಇದು ಯುವಕ ಮಂಡಲದ್ದು.
0: ಆ ಯುವಕ ಮಂಡಲದ್ದು. ಹಾ ಸರಿ. ಹಾ
1: ಅದು
0: ಹಾ
1: ಗ್ರಾಮೀಣ ಯುವಕರಿಗೆ ಒಂದು

0: ಟ್ರೈನಿಂಗ್, ಎಲ್ಲ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಒಂದು ಧೈರ್ಯ ಇರ್ಲಿಕ್ಕೆ ಎಲ್ಲ.
1: ಹಾಗೆ ಹಾಗೆ ಓಕೆ
0: ಹಾಗೆ ಹಾಗೆ ಅಲ್ಲಿ ಎಲ್ಲ 6 ತಿಂಗಳ ಟ್ರೈನಿಂಗ್ ಆಯ್ತು. ಕೊನೆಗೆ ನಮಗೆ ಕಾರ್ಯಕ್ರಮ ಮಾಡ್ತಾರಲ್ಲ, ಅಲ್ಲಿಂದ ಹೊರಡುವಾಗ ಒಂದು ಸಭೆ ಮಾಡ್ತಾರಲ್ಲ, ಅಲ್ಲಿ ಹಾಡ್ಲಿಕ್ಕೆ, ಅಲ್ಲಿ ಎಲ್ಲರಿಗೂ ಹಾಡ್ಲಿಕ್ಕೆ ಹೇಳಿದ್ರು. ಅದರಲ್ಲಿ ನಾನು ಒಂದು ನನ್ನ ಭಕ್ತಿ ಗೀತೆ ಹಾಡಿದೆ, ಮೂಷಿಕ ವಾಹನ ಮೋದಕ ಶ್ರೀನಿವಾಸನ್ ಅವರು ಹಾಡಿದ್ದು, ಅದನ್ನು ಹಾಡಿದೆ ಮೇಡಮ್. ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದು ನನಗೆ ಪಿ ಬಿ ಶ್ರೀನಿವಾಸ್ ಅಂತ ಹೇಳಿ ಒಂದು ಹೆಸರು ಕೊಟ್ಟರು ಅಲ್ಲಿ. ಅದೇ 1,001 ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದಾರೆ.
1: ಹೌದಾ? ಆಗಲೇ ಆ ಕಾಲದಲ್ಲಿ. ಸರಿ,
0: ಆ ಕಾಲದಲ್ಲಿ 1991-92. ಆಮೇಲೆ 2019 ಮಡಿಕೇರಿಯಲ್ಲಿ ಒಂದು ಮಹಾತ್ಮ ಗಾಂಧೀಜಿ ಅವರ ಒಂದು 150ನೇ ಜನ್ಮದಿನಾಚರಣೆಯಲ್ಲಿ ಆಕಾಶವಾಣಿಯಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ನಾವು ಪಾಲ್ಗೊಂಡು ನನಗೆ ಪ್ರಥಮ ಬಹುಮಾನ ಬಂತು. ಅದರಲ್ಲಿ ಒಂದು ಪ್ರಶಸ್ತಿ ಪತ್ರವು ಮತ್ತೆ ಒಂದು ಗಾಂಧೀಜಿ ಅವರ ಮೂರ್ತಿಯವರನ್ನು ಕೊಟ್ಟಿದ್ದಾರೆ. ನಾನು ಅಲ್ಲಿಗೆ ಹೋಗಿ ಡಿಸಿ ಅವರು, ನನಗೆ ಮಡಿಕೇರಿಯ ಡಿಸಿ ಅವರು ಇದ್ರು, ಅವರು ನನಗೆ ಬಹುಮಾನ ಎಲ್ಲ ಕೊಟ್ಟು ಅಲ್ಲಿ ಸಭೆಯಲ್ಲಿ ಸೇರಿ ಮಾತಾಡ್ಲಿಕ್ಕೆಲ್ಲ ಇತ್ತು. ತುಂಬಾ ಖುಷಿ ಆಯ್ತು. ಅದೊಂದು ಮರೆಯಲಾಗದ ನೆನಪು. ಇನ್ನೊಂದು ಆಕಾಶವಾಣಿಯಲ್ಲಿ ನಾನು 2019 ಒಂದು ನಾವು ಇದು ಯಕ್ಷಗಾನದ್ದು ಒಂದು ಇದಿತ್ತಲ್ಲ ಕೃಷಿ ರಂಗದಲ್ಲಿ, ತಾಳಮದ್ದಲೆ ಅಂತ.
1: ಹೌದು,
0: ತಾಳಮದ್ದಲೆ ಅಂತಲ್ಲ ಯಕ್ಷಗಾನದ ಹಾಡು.
1: ಹೌದು, ಯಕ್ಷಗಾನದ ಹಾಡುಗಳು.
0: ಅದಕ್ಕೆ ನಾವು ಅಪ್ಲಿಕೇಶನ್ ಮಾಡಿ ಅದರಲ್ಲಿ ನಮಗೆ ಇದು ಬರ್ಲಿಕ್ಕೆ ಹೇಳಿದ್ರು. ಮಂಗ್ಳೂರು ಆಕಾಶವಾಣಿಯಲ್ಲಿ. ಆಗ ನಮಗೆ ಅಲ್ಲಿಗೆ ಆ ದಿವಸ ಭಾಗವತರಿಗೆ ಹುಷಾರಿಲ್ಲದೆ ಆಯ್ತು, ನಮ್ಗೆ ಪ್ರೋಗ್ರಾಮ್ ಆಯ್ತು ಅಂತ ತುಂಬಾ ಬೇಸರಲ್ಲಿ ಇದ್ದೆ. ಹಾಗೆ ಧೈರ್ಯ ಮಾಡಿಕೊಂಡು ನೋಡು ಒಮ್ಮೆ ಹೋಗಿ ಮಾತಾಡುವ ಅಂತ ಬಂದು ಡೈರೆಕ್ಟರ್ ಅಲ್ಲಿ ವಿಷಯ ಹೇಳಿದೆ, ಭಾಗವತರಿಗೆ ಹುಷಾರಿಲ್ಲ ಬರ್ಲಿಕ್ಕೆ ಆಗ್ಲಿಲ್ಲ. ಆಯ್ತು, ನೀವು 1 ವಾರ ಕಳೆದು ಬನ್ನಿ ನಿಮಗೆ ಇದು ಬರುವಾಗ ಅಂತ. ನಾವು ಬಂದು ಪ್ರೋಗ್ರಾಮ್ ಕೊಟ್ಟಿದ್ದೇವೆ ಅಲ್ಲಿ ಆಕಾಶವಾಣಿಗೆ ಬಂದು, ಮತ್ತೆ ಅದರಲ್ಲಿ ನಮಗೆ ಸಂಭಾವನೆ ಎಲ್ಲ ಸಿಕ್ಕಿದೆ. 3 ವರ್ಷ ಕೊಟ್ಟಿದ್ದೇವೆ ಮೇಡಮ್ ಅಲ್ಲಿ. ಅದೊಂದು ಹೋದದ್ದನ್ನು ಮರೆಯುವ ಮಾಡಿ ನಾವು ಮೂರು ವರ್ಷ ಪ್ರೋಗ್ರಾಮ್ ಕೊಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು.
1: ಅಂತೂ ಮೂರು ಒಳ್ಳೊಳ್ಳೆಯ ನೆನಪುಗಳು.
0: ಇದು ಹಾರ್ಮೋನಿಯಂ ಶ್ರುತಿ ಇದು ನನ್ನ ಹೆಸರು ಹಾಕಿದ್ರು. ಯಾಕೆ ಆಕಾಶವಾಣಿ ಕೃಷಿ ರಂಗದಲ್ಲಿ ನಮ್ಮ ಹೆಸರನ್ನೆಲ್ಲ ಹೇಳಿ ಯಕ್ಷಗಾನ ಹಾಡು ಕೇಳುವಾಗ ತುಂಬಾ ಖುಷಿ ಆಯ್ತು.
1: ಹೌದಾ? ಸರಿ, ಒಳ್ಳೊಳ್ಳೆಯ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ರಾಮಣ್ಣ ಅವರೇ.
0: ತಿಮ್ಮಪ್ಪ
1: ಅವರೇ, ಧನ್ಯವಾದಗಳು. ತಮಗೆ ಹೇಳಿ ನಿಮ್ಮ ಹಾಡನ್ನ ಪ್ರಸಾರ ಮಾಡುದ ಹಾಗಿದ್ರೆ.
0: ಆಯ್ತು ಮೇಡಮ್, ಥ್ಯಾಂಕ್ ಯು.
1: ಸರಿ ಸರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಸರಿ ಸರಿ. ಬಯಲುದಾರಿ ಚಿತ್ರದ ಗೀತೆ ಇದೀಗ ಹಾಡಿದ್ದಾರೆ ಯಶ್ ಜಾನಕಿ, ಚಿವುದೇ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಹಳೆಯ ನೆನಪುಗಳನ್ನೆಲ್ಲ ಮರೆತು ಮುಂದೆ ಸಾಗುವುದೇ ಜೀವನ ಅನ್ನುವಂಥ ಮಾತಿದೆ. ಇವತ್ತಿನ ನಮ್ಮ ಕೇಳುಗರಲ್ಲಿ ಅವರನ್ನು ಕಾಡುತ್ತಿರುವಂತಹ ಒಳ್ಳೆಯ ನೆನಪುಗಳು ಯಾವುದು ಅಥವಾ ಕಹಿ ನೆನಪುಗಳು ಯಾವುದು ಅಂತ ಮಾತನಾಡ್ತಾ ಇದ್ದೇವೆ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಶ್ರೀಲತಾ ಅಂತ, ಸಾಲೆತ್ತೂರಿಂದ.
0: ಸಾಲೆತ್ತೂರಿನಿಂದ ಶ್ರೀಲತಾ ಅವರು, ಹೇಳಿ ಮೇಡಮ್, ಮಾತನಾಡಿ. ಇವತ್ತಿನ ವಿಷಯದ ಬಗ್ಗೆ ತಮಗೆ ಮರೆಯಲಾಗದಂತ ಯಾವುದಾದ್ರೂ ಒಂದು ನೆನಪಿದ್ರೆ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ.
1: ನಾನು ಅಂದ್ರೆ, ನಾನು ಚಿಕ್ಕ ಇರುವಾಗ ಶಾಲೆಗೆ ಹೋಗಿ ಬರುವಾಗೆಲ್ಲ ನಾನು ನನ್ನ ಫ್ರೆಂಡ್ ಚಂದ್ರಾವತಿ ಇದ್ದಿಟ್ಟಳು, ಅವಳು ನಾವೆಲ್ಲ ಒಟ್ಟಿಗೆ ಶಾಲೆಗೆ ಹೋಗ್ತಿದ್ದೆ. ಅವಳನ್ನು ಈಗ ಉಡುಪಿ ಆಚೆ ಮದುವೆ
0: ಹಾಕಿಕೊಟ್ಟೆ.
1: ಮತ್ತೆ ನಾವು, ನಾನು ಟೆಂತ್ ಆದ್ಮೇಲೆ ಅವಳು ಪಿ ಯು ಸಿ ಆದ್ಮೇಲೆ ಟೈಲರಿಂಗ್ ಎಲ್ಲ ಹೋಗ್ತಿದ್ವಿ ಕಲೀಲಿಕ್ಕೆ. ನಾವಿಬ್ರೇ ಹೋಗ್ತಿದ್ದೆವು ನಡ್ಕೊಂಡು, ತುಂಬಾ ದೂರ ಇತ್ತು, 3-4 ಕಿಲೋಮೀಟರ್ ಇತ್ತು. ಅದೇ ಒಂದು ನೆನಪಲ್ಲ, ಮರೆಯಲಾರದ ಕ್ಷಣಕ್ಕೆ.
0: ಸರಿ, ಆಮೇಲೆ ಸಿಕ್ಕಿದ್ರ ಅವರು ತಮಗೆ ಮಾತನಾಡ್ಲಿಕ್ಕೆಲ್ಲ ಹೀಗೆ?
1: ಅವರು ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ.
0: ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ.
1: ಹೌದೌದು, ಅವರು ಸಹ ಟೈಲರಿಂಗ್ ಮಾಡ್ತಿದ್ದಲ್ಲ ಮನೆಯಲ್ಲಿ, ನಾವು ಸಹ ಮನೆಯಲ್ಲಿ ಟೈಲರಿಂಗ್ ಮಾಡ್ತಿದ್ವಿ ಈಗ.
0: ಹೌದಾ? ಈಗ ಹೇಗುಂಟು ತಮ್ಮ ವೃತ್ತಿ? ಈಗ ತುಂಬಾ ಟೈಲರಿಂಗ್ ಒಳ್ಳೆ ವೃತ್ತಿ ಅಲ್ವಾ?
1: ಒಳ್ಳೆ ವೃತ್ತಿ, ಆದ್ರೆ ಮನೆಯಲ್ಲಿ ಮಕ್ಳು ಇರುವಾಗೆಲ್ಲ ಇದೇ ಆಗುದು. ಅದೇ ಆದ್ಮೇಲೆ
0: ಪುರ್ಸೋ ಸಿಗುದಿಲ್ವಾ?
1: ಇಲ್ಲ, ಪುರ್ಸೋತು ಅಂತ ಸಿಗ್ತದೆ, ಹಾಗೇನಿಲ್ಲ, ಸಿಗುವ ಟೈಮು ತುಂಬಾ ಬಿಸಿ ಇರ್ತದೆ ಕೆಲವರು.
0: ಅಲ್ಲ, ಹೌದು, ಹೊಲಿಯುದು ಮಾತ್ರವಲ್ಲ ಡಿಸೈನ್ಸ್ ಎಲ್ಲ ಮಾಡ್ತೀರಾ ತಾವ ಅದಕ್ಕೆ?
1: ನಾನು ಎಂಬ್ರಾಯ್ಡಿಂಗ್ ಎಲ್ಲ ಹೊರಗೆ ಕೊಡೋದು.
0: ಹೌದಾ? ಹಾಗೆ
1: ಮನೆಯಲ್ಲೇ ಹೊಲಿಗೆ ಮಾತ್ರ.
0: ಹಾ ಹಾ, ಇರ್ಲಿ, ಒಂದು ಒಳ್ಳೆಯ ವೃತ್ತಿ ಮಾಡ್ತಾ ಇದ್ದೀರಿ ತಾವು.
1: ಹೌದೌದು, ಮಾಡ್ತೇನೆ, ಅವಳು ಸಹ ಮಾಡ್ತಿದ್ದಾಳೆ.
0: ಅವರಲ್ಲಿ ಹೇಳಿದಿರಿ ಇವತ್ತು ರೇಡಿಯೋ ಕೇಳಿ ಅಂತ?
1: ಅವಳಿಗೆ ಹಾಗೆಲ್ಲ ಕಾಲ್ ಮಾಡ್ಲಿಕ್ಕೆ ಅವಳು ಸಿಗುದಿಲ್ಲ, ನೆಟ್ವರ್ಕ್ ಸಿಗುದಿಲ್ಲ.
0: ಹೌದಾ?
1: ಯಾವಾಗ ಅದು ಒಮ್ಮೆ ಮಾಡ್ತಾಳೆ.
0: ಹಾ ಹಾ ಹಾ, ಸರಿ ಸರಿ, ಖುಷಿ ಆಯ್ತು ಮೇಡಮ್ ತಮ್ಮಲ್ಲಿ ಮಾತನಾಡಿ. ಹೇಳಿ, ತಮಗೆ ಯಾವ ಹಾಡು ಬೇಕಿತ್ತು?
1: ನನ್ಗೆ ಯಜಮಾನದಿಂದ ಪ್ರೇಮಲೋಕ ದೇವಲೋಕ.
0: ಪ್ರೇಮಲೋಕ ಅಲ್ಲ, ಅದು ಪ್ರೇಮ ಚಂದ್ರಮ.
1: ಸರಿ
0: ಸರಿ, ಆ ಹಾಡನ್ನ ಪ್ರಸಾರ ಮಾಡ್ತೇವೆ ತಮಗೋಸ್ಕರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಆಯ್ತಾ?
0: ಸರಿ ಸರಿ ಸರಿ. ಯಜಮಾನ ಚಿತ್ರದ ಹಾಡು ಹಾಡಿದ್ದಾರೆ ರಾಜೇಶ್ ಕೃಷ್ಣನವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ಹಲೋ.
1: ಹಲೋ,
0: ಹಾಂ, ಯಾರು ಮಾತಾಡ್ತಿದ್ದೀರಿ?
1: ಮೂಡುಪೆರಾರದಿಂದ ಶ್ರೀಧರ್ ಮಾತಾಡೋದು.
0: ಮೂಡುಪೆರಾರದಿಂದ ಶ್ರೀಧರ್ ಅವರು.
1: ಹೌದು,
0: ಹೇಳಿ ಸರ್, ಯಾವ ನೆನಪುಗಳ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೀರಿ ತಾವು?
1: ಆಕಾಶವಾಣಿದ್ದೇ ನೆನಪುಗಳು.
0: ಆಕಾಶವಾಣಿದ್ದೇ ನೆನಪುಗಳು. ಹಾಂ,
1: ಅಂದ್ರೆ ಕೆ ಆರ್ ರೈ ಅವರದು ಮುಂಚೆ ಇದರಲ್ಲಿ ಸಂಜೆ ಒಂದು ಪ್ರೋಗ್ರಾಮ್ ಬರ್ತಿತ್ತು,
0: ಕೆಂಚನ ಕುರ್ಲರಿ. ಹಾಂ,
1: ಕೆಂಚನ ಕುರ್ಲರಿ ಮತ್ತೆ ತ್ಯಾಂಪನ ಮಾಹಿತಿ ಅಂತ.
0: ಹಾಂ ಹಾಂ,
1: ಅದೆಲ್ಲ ಕೇಳುವಾಗ ತುಂಬಾ ಖುಷಿ ಆಗ್ತದೆ. ಹಾಗಂದ್ರೆ ರೇಡಿಯೋ, ಒಂದೇ ರೇಡಿಯೋ ಇದ್ದದ್ದು ಸಣ್ಣದು, ಅದನ್ನ ಇಟ್ಕೊಂಡು ಹತ್ತಿರದೆಲ್ಲ ತುಂಬಾ ಖುಷಿಯಲ್ಲಿ ಕೇಳ್ತಾ ಇದ್ದೀವಿ.
0: ಅದು ಸಾಯಂಕಾಲ ಎಲ್ಲ ನಾವು ಹೆಚ್ಚು ರೇಡಿಯೋದ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೇವೆ ಕೂತ್ಕೊಂಡಲ್ವ.
1: ಹಾಗಂದ್ರೆ ಟಿವಿ ಇರ್ಲಿಲ್ಲ.
0: ಹೌದು, ಖಂಡಿತ ಖಂಡಿತ.
1: ಮತ್ತೆ ಬುಧವಾರ ಯಕ್ಷಗಾನ ಬರ್ತಿತ್ತು, ಶುಕ್ರವಾರ ಬರ್ತಾ ಇದೆ.
0: ಹೌದು,
1: ಬುಧವಾರ ಯಕ್ಷಗಾನ ಅದೆಲ್ಲ ಒಂದು ನೆನಪುಗಳು, ತುಂಬಾ ಖುಷಿಯಾದ ನೆನಪುಗಳು.
0: ಮತ್ತೆ ಆದಿತ್ಯವಾರ, ಆದಿತ್ಯವಾರ ಚಲನಚಿತ್ರ ಬರ್ತಾ ಇತ್ತು, ನೆನಪಿದೆಯಾ ತಮಗೆ? ಹೌದು,
1: ಸರಿ ನೆನಪಿಲ್ಲ. ಆಕಾಶವಾಣಿ ಕೆಲವು ಸಲ ಟೈಮ್ ಸಿಗುದಿಲ್ಲ ಅಷ್ಟೇ.
0: ಹೌದು,
1: ಬೆಳಗಿಂದ ಸದನ ಮತ್ತೊಂದ್ ತನಕ ಕೇಳ್ತೇನೆ, ಮತ್ತೆ ಸ್ವಲ್ಪ ಕಷ್ಟ ಆಗ್ತದೆ.
0: ಹೌದಾ?
1: ಹೌದೌದು. ಹಾಗೆ ಮತ್ತೆ ಸಕಾಲಿಕ ಅಂತ ಹೇಳಿ ಒಂದು ಬರ್ತಿತ್ತು ಮಧ್ಯಾಹ್ನ. ಅದೇ
0: ಮೊದಲಿನ ಕಾರ್ಯಕ್ರಮಗಳನ್ನೆಲ್ಲ ನೆನಪಿಟ್ಟುಕೊಂಡಿದ್ದೀರಿ ತಾವು. ಸರಿ, ಖಂಡಿತ ಖಂಡಿತ ಅಲ್ವಾ. ಅವರದೊಂದು ಯಾವತ್ತು ಮರೆತು ಹೋಗದಂತ ಒಂದು ಧ್ವನಿ
1: ಅಲ್ಲ?
0: ಖಂಡಿತ ಖಂಡಿತ. ಹೇಳಿ ಸರ್, ಯಾವ ಹಾಡು ಬೇಕಿತ್ತು ತಮಗೆ?
1: ನನಗೆ ಇಬ್ಬನಿ ಕರಗಿತ್ತು ಫಿಲ್ಮ್, ನಿನ್ನದು ಮನೋ ನಿನ್ನ.
0: ಬಹಳ ಅಪರೂಪದ ಒಂದು ಹಾಡನ್ನ ಕೇಳಿದ್ದೀರಿ ತಾವು. ನೋಡಿದ್ದೀರಾ ಈ ಚಲನಚಿತ್ರ? ಅನಂತ್ ನಾಗ್ ಮತ್ತು ಲಕ್ಷ್ಮಿ ಅವರದಲ್ವಾ? ಹೌದೌದು. ಸರಿ ಸರ್, ತಮಗಾಗಿ ಹಾಡನ್ನು ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರಿ, ಇಬ್ಬನಿ ಕರಗಿತು ಚಿತ್ರದ ಗೀತೆ ಇದು. ಹಾಡಿದವರು ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಹಾಗೆಯೇ ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.

ಪ್ರಿಯ ಕೇಳುಗರೆ, ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕಾಡುವಂತಹ ಸಿಹಿ ಕಹಿ ನೆನಪುಗಳ ಬಗ್ಗೆ ನಾವು ಮಾತನಾಡಿದೆವು. ಸಿಹಿ ನೆನಪುಗಳು ನಿಮಗೆ ಸಂತೋಷವನ್ನು ನೀಡಲಿ, ಹಾಗೆಯೇ ಕಹಿ ನೆನಪುಗಳು ಇದ್ದರೂ ಕೂಡ ಅದು ನಮಗೆ ಜೀವನದಲ್ಲಿ ಪಾಠಗಳನ್ನು ಕೂಡ ಕಲಿಸಿದೆ ಅಂತ ತೃಪ್ತಿ ಪಟ್ಟುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕರೆ ಮಾಡಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಅಂಜನಾ ಹಾಗೂ ಮಂಜುಳಾ ಶೆಟ್ಟಿ, ತಾಂತ್ರಿಕ ನೆರವು ಉಮೇಶ್ ಜಾಡಿಮನಿ ಪದ್ಮನಾಭಗೌಡ ಹಾಗೂ ಜಿಷಾ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜಯ್ ಪೊಹಂಕರ್ ಅವರ ಗಾಯನ ಕೇಳುವಿರಿ. ತಬ್ಲಾ ಸಾಥಿ ಓಂಕಾರ್ ಗುಲ್ವಾಡಿ, ಹಾರ್ಮೋನಿಯಂ ತುಲಸಿದಾಸ್ ಬೋರ್ಕರ್, ಸಾರಂಗ್ ಲತೀಫ್ ಅಹಮದ್ ಖಾನ್. ಪಂಡಿತ್ ಅಜಯ್ ಪೊಹಂಕರ್ ಅವರ ಗಾಯನದಲ್ಲಿ ಮೊದಲಿಗೆ ಕೇಳಿ ರಾಗ್ ಬಿಲಾಸ್ ಖಾನಿ ತೋಡಿ, ವಿಲಂಬಿತ್ ಏಕ್ತಾಲ್, ಧೃತ್ ತೀನ್ತಾಲ್.

0: ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಆಕಾಶವಾಣಿಯ ಎ ಶ್ರೇಣಿ ನಾಟಕ ಕಲಾವಿದ ಧಾರವಾಡದ ವೀರಣ್ಣ ಪತ್ತಾರ್.
1: ಜುಲೈ 23 ಅಂದ ತಕ್ಷಣ ರಾಷ್ಟ್ರೀಯ ಪ್ರಸಾರ ದಿನ, ಆಕಾಶವಾಣಿ ಪ್ರಸಾರವನ್ನು ಮಾಡಿದಂತಹ ಅದ್ಭುತವಾದಂತಹ ಕ್ಷಣ. ನಾನು ನಮ್ಮ ಹಳ್ಳಿಯೊಳಗಿದ್ದಾಗ ರೇಡಿಯೋಗಳಿಗೆ ಲೈಸೆನ್ಸ್, ಪೋಸ್ಟ್ ಆಫೀಸ್ನೊಳಗೆ ರೊಕ್ಕ ತುಂಬುದು, ದಿನಗಳಿಂದನೂ ನಾನು ಆಕಾಶವಾಣಿ ಕೇಳ್ಕೋತ ಬೆಳೆದೀನಿ. ಕೂತಲ್ಲೇ ಜಗತ್ತಿನ ಸುದ್ದಿಗಳು ಉಚ್ಚ ಮಟ್ಟದೊಳಗೆ ಪ್ರತಿಯೊಬ್ಬರು ಅಡಿಗೆ ಮನೆ ತನಕ ಕೇಳುವಂತಹ ಅದು ನಮ್ಮ ಮುಟ್ಟಿಗೊಳಗೆ ಬಂದದ. ನ್ಯೂಸ್ ಆನ್ ಏರ್ ಆಪ್ ಮೇಲೆ ನಾವು ಎಲ್ಲಿ ಬೇಕಾದಲ್ಲಿ ಇಡೀ ಜಗತ್ತಿನ ಸುದ್ದಿ ನಮ್ಮ ಕಿಸೆದೊಳಗೆ ಇಟ್ಕೊಂಡು ಕೇಳುವಂತಹ ದಿನ ಬಂದದ. ಕಲಾ ಕ್ಷೇತ್ರದೊಳಗೆ ನನ್ನನ್ನ ಕಲಾವಿದ ಅಂತ ಗುರುತಿಸಿದ್ದೇ ಆಕಾಶವಾಣಿ. ವೈಜ್ಞಾನಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ಆಕಾಶವಾಣಿ ತನ್ನ ಮೈಲುಗಲ್ಲನ್ನು ಸ್ಥಾಪಿಸದ ಆಕಾಶವಾಣಿಗೆ ಒಳ್ಳೆಯದಾಗಲಿ. ನಮಸ್ಕಾರ.
0: ಆಧುನಿಕ ಭಾರತದ ನಿರ್ಮಾತೃ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಜನ್ಮದಿನವೆಂದು 1856 ಜುಲೈ 23 ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದ ತಿಲಕರು ಸತಿ ಪದ್ಧತಿ, ಸ್ವರಾಜ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವೆಂದು 1906 ಜುಲೈ 23 ಮಧ್ಯಪ್ರದೇಶದ ಅಲಿರಾಜಪುರದಲ್ಲಿ ಜನಿಸಿದ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನಿನ ಸಕ್ರಿಯ ಸದಸ್ಯರಾಗಿದ್ದರು. ಇಂದು ಹಲವೆಡೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಷಾಢ ಏಕಾದಶಿ ಪ್ರಯುಕ್ತ ಧಾರವಾಡ ಪಂಢರಪುರ ನಡುವೆ ಇಂದಿನಿಂದ 28 ತಾರೀಖಿನವರೆಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸಲಿವೆ. ಪ್ರತಿದಿನ ಬೆಳಗ್ಗೆ 6 ಧಾರವಾಡದಿಂದ ಹೊರಡುವ ರೈಲು ಅದೇ ದಿನ ಸಂಜೆ 4:50 ಪಂಢರಪುರ ತಲುಪಲಿದೆ. ಪಂಢರಪುರದಿಂದ ಸಂಜೆ 6:40 ಹೊರಟು ಮರುದಿನ ಬೆಳಗ್ಗೆ 4:30 ಧಾರವಾಡಕ್ಕೆ ಆಗಮಿಸಲಿದೆ. ಕೇಲಿ ಸಂಸ್ಥೆಯ ಹುಬ್ಬಳ್ಳಿ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೇಲಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆ ನಾಡಿದ್ದು ಜುಲೈ 25 ನಿಗದಿಯಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸವಾಗಿದ್ದು ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳುವಂತೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಹುಲ್ ಕೀರ್ತಿ ಕೋರಿದ್ದಾರೆ. ಸ್ವೀಪ್ ಚಟುವಟಿಕೆ ಅಡಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002 ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 9,70,508 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದು ಆರಂಭವಾಗಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರ್ ಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ 2 ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕಲಬುರಗಿ ತಾಲೂಕು ಹಾಗರಗುಂಡಿಗಿ ಗ್ರಾಮದ ಪ್ರತೀಕ್ಷಾ ನಿಜಲಿಂಗಪ್ಪ ರಾವೂರ್ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನೃತ್ಯ ಪ್ರದರ್ಶಿಸಲಿರುವ ದಿ ಘುಂಗ್ರೂ ರೆವಲ್ಯೂಷನ್ಸ್ 6 ಕಲಾವಿದರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗಿಯಾಗಿರುವ ಪ್ರತೀಕ್ಷಾ ಭರತನಾಟ್ಯವನ್ನು ಇಂದು ಪ್ರಸ್ತುತಪಡಿಸಲಿದ್ದಾರೆ. ಬಳ್ಳಾರಿ ತಾಲೂಕು ಯರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾದ ಮಳೆ, ಮಲೆನಾಡಿನಲ್ಲಿ ಸಾಧಾರಣ ಹಾಗೂ ಅರೆ ಮಲೆನಾಡು ಪ್ರದೇಶವಾದ ಬೆಳಗಾವಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸೋನೆ ಮಳೆ. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದ್ದು ಹಲವೆಡೆ ಇಂದೂ ಸಹ ಮಳೆ ಮುಂದುವರೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ

0: ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ, ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಕಾರ್ಯಕ್ರಮದ ಮೊದಲ ಅಂಗವಾಗಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ,
2: ರಚನಾಕಾರರು ಬಿ ಆರ್ ಲಕ್ಷ್ಮಣರಾವ್.

0: ಮಿಡುಕಾಡುತ್ತಿರುವೆ ನಾನು.
1: ಇನ್ನು ಮುಂದೆ ಸೋಮವಾರಪೇಟೆಯ ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ.
2: ಕವನದ ಶೀರ್ಷಿಕೆ ಮುಟ್ಟು. ಮುಟ್ಟು ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳಿಂದ ಅಂತರ ಕಾಯ್ದುಕೊಳ್ಳುವಿರಿ? ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳನ್ನು ದೂರ ಇರಿಸುವಿರಿ? ಅವಳ ಅದೇ ಮುಟ್ಟಿನ ರಕ್ತ

0: ಮಾಂಸಗಳ ಭಾಗವಾಗಿಯಲ್ಲವೇ ನೀವೆಲ್ಲರೂ ಈ ಜಗಕ್ಕೆ ಬಂದಿರುವಿರಿ? ಉದರ ದಹಿಸುವ ನೋವು ಸಹಿಸುತ್ತ ಹೆತ್ತಿರುವಳಲ್ಲವೇ ನಿಮ್ಮನ್ನು? ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಪೋಷಿಸಿ ಬದುಕಿಸಿರುವಳಲ್ಲವೇ ನಿಮ್ಮನ್ನು? ತನ್ನ ಜೀವ ಲೆಕ್ಕಿಸದೆ ಜನ್ಮ ನೀಡಿ ಕೊಟ್ಟಿರುವಳಲ್ಲವೇ ನಿಮಗೆ ಈ ಬದುಕನ್ನು? ಕೊನೆ ಉಸಿರಿರುವವರೆಗೂ ಗಂಡ ಮಕ್ಕಳ ಸುಖ ಸಂತೋಷಕ್ಕೆ ಪುಕ್ಕಟ್ಟೆ ದುಡಿಯುವ ಅವಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರೆಸುವುದೇನೂ ಬೇಡ. ಅಪಶಕುನವೆಂದು ಅಪವಾದ ಹೊರಿಸುವ ಮುನ್ನ ಕನಿಷ್ಠ ಮಾನವೀಯತೆಯಿಂದ ಒಮ್ಮೆ ಯೋಚಿಸಿ ನೋಡಿ. ಮುಟ್ಟು ಎಂದೂ ಅಪಶಕುನವಲ್ಲ. ಮೂಢನಂಬಿಕೆಯನ್ನು ಮೂಟೆ ಕಟ್ಟಿ ಅಜ್ಞಾನದ ಪೊರೆ ಕಳಚಿ ವಾಸ್ತವದ ನೆಲೆಗುಟ್ಟಿನಲ್ಲೊಮ್ಮೆ ಯೋಚಿಸಿ ನೋಡಿ. ಸೃಷ್ಟಿಗೆ ಕಾರಣವಾದ ಅವಳ ಮುಟ್ಟು ಎಂದೂ ಕೊಳಕಲ್ಲ, ಅನಿಷ್ಟವೂ ಅಲ್ಲ. ಸೃಷ್ಟಿಯ ವಿಸ್ಮಯಗಳನ್ನು ಹೊತ್ತಿರುವ ಭಂಡಾರ ಅವಳು, ಸೃಷ್ಟಿಯ ಇರುಹಿನ ರೂವಾರಿಯವಳು, ಸೃಷ್ಟಿಗೆ ಸಾಕ್ಷಿಯಾಗಿ ನಿಂತಿರುವ ಮಹೋನ್ನತ ಮಾತೆಯವಳು. ಅವಳ ಮುಟ್ಟೆ ಈ ಜಗದಿರುಹು, ಅವಳ ಮುಟ್ಟೆ ನಿನ್ನಿರುಹು, ಅವಳ ಆ ಮುಟ್ಟೆ ಸೃಷ್ಟಿಗಿರುಹು. ಮುಟ್ಟಲ್ಲಿ ಅವಳು ಅನುಭವಿಸುವ ಸಹಿಸಲಾರದ ನೋವಿಗಿಂತ ಈ ಕುರುಡು ಸಮಾಜ ಕೊಟ್ಟಿರುವ ಹಣೆಪಟ್ಟುಗಳ ನೋವಿಗೆ ಒಂದು ಪಟ್ಟು ತೂಕ ಹೆಚ್ಚು. ಕಷ್ಟ ನಷ್ಟಗಳ ಮೆಟ್ಟಿ ಮನುಕುಲವನ್ನು ಉಳಿಸಿ ಬೆಳೆಸಿ ಸೃಷ್ಟಿಗೇ ಜೀವೆ ಕೊಟ್ಟ ಸಂಜೀವಿನಿಗೆ ಅಪಶಕುನ, ಅಶುಭ, ಕೊಳಕೆಂದು ಕರೆವ ಈ ಕುರುಡು ಸಮಾಜಕ್ಕೆ ನಾ ಹೇಳುತ್ತಿರುವೆ, ಮುಟ್ಟು ಎಂದೂ ಅಪಶಕುನವಲ್ಲ, ಕೊಳಕೂ ಅಲ್ಲ, ಅಶುಭವೂ ಅಲ್ಲ. ಅದೊಂದು ಸೃಷ್ಟಿಯ ಸಹಜ ಪ್ರಕ್ರಿಯೆ. ಈ ಸತ್ಯವನ್ನರಿತು ಜ್ಞಾನದ ಕಣ್ತೆರೆದೊಮ್ಮೆ ನೋಡಿ. ಪ್ರತಿ ಹೆಣ್ಣಿನ ಅಂತರಾಳದ ಆ ನೋವಿನ ಆರ್ತನಾದವನ್ನೊಮ್ಮೆ ಕೇಳಿ, ಆ ಆರ್ತನಾದವನ್ನೊಮ್ಮೆ ಕೇಳಿ.
1: ಇನ್ನು ಮುಂದೆ ದೀಪಿಕಾ ಸಂದೀಪ್ ಇವರಿಂದ ಲೇಖನ, ತವರಿನ ಬಗ್ಗೆ.
2: ತವರುವನೆ, ವಾಹ್! ಹೆಣ್ಣಿಗೆ ಈ ಜಗತ್ತಿನಲ್ಲಿ ಏನೇ ಸಿಕ್ಕಿದ್ರೂ ತವರು ಕೊಡುವ ಸಂತೋಷ ನೆಮ್ಮದಿಯೇ ಬೇರೆ. ಯಾವ ಸಂಪತ್ತು ನೀಡದ ಅನನ್ಯ ಅನುಭವ ಅದು. ತವರಿನ ದಾರಿಯಲ್ಲಿ ಹಳೆಯ ನೆನಪುಗಳನ್ನು ಸವಿಯುತ್ತಾ ಸಾಗುವ ಮಜಾನೇ ಬೇರೆ. ಅದೆಷ್ಟೇ ದುಃಖ ದುಮ್ಮಾನಗಳಿರಲಿ, ಎಲ್ಲವನ್ನೂ ಮರೆತು ಒಂದಷ್ಟು ಸಮಯ ಕಳೆದು ಹೋಗಿಬಿಡ್ತೇವೆ. ಅಲ್ಲಿ ಬೀಸೋ ಗಾಳಿನೇ ಬೇರೆ ಏನೋ ಚೈತನ್ಯ ನೀಡುತ್ತೆ ದೇಹಕ್ಕೆ. ಹೌದು, ಹೃದಯದಿ ಭಾವನೆಗಳ ಝರಿಯೊಂದು ವೈಯಾರದಿಂದ ಹರಿದಂತೆ ನರ ನಾಡಿಗಳಲ್ಲಿ ಹೊಸ ಚೇತರಿಕೆಯ ಅನುಭವ. ನಮ್ಮವರು ಕಾಣುವವರೆಗೂ ತೀರದ ತವಕ. ಅಂದ ಹಾಗೆ ಈ ಭಾವನೆಗಳಿಗೆ ವಯಸ್ಸಿನ ಹಂಗಿಲ್ಲ. 18 ಹುಡುಗಿಯಿಂದ ಹಿಡಿದು ಹಣ್ಣು ಹಣ್ಣು ಮುದುಕಿಯೇ ಆದರೂ ತವರಿಗೆ ಅವಳು ಮಗಳೇ. ನಮ್ಮೊಡಲಲ್ಲಿ ಅಡಗಿದ ಅದೆಷ್ಟೋ ಕಷ್ಟ ನೋವುಗಳಿಗೆ ತವರು ಮನೆ ಅನ್ನೋದು ಪರಿಹಾರವೂ ಆಗಿರುತ್ತೆ. ಬೆಳಕಿಗಿಂತಲೂ ವೇಗವಾಗಿ ಓಡುವ ಈ ಹೃದಯ ತವರು ಮನೆ ಎಂದ ಕೂಡಲೇ ನಾವು ನಿಂತ ಜಾಗದಿಂದಲೇ ಕಿಲೋಮೀಟರ್ಗಟ್ಟಲೆ ದೂರವಿರುವ ತವರಿಗೊಂದು ಸುತ್ತು ಹಾಕಿ ಅಲ್ಲೊಮ್ಮೆ ಒಡನಾಡಿ ಬಂದಿರುತ್ತದೆ. ತವರು ಮನೆ ಹೆಣ್ಣಿಗೆ 1,000 ಸೈನಿಕರ ಬಲ ತಂದುಕೊಡುತ್ತದೆ. ಇಲ್ಲೊಂದು ವಿಪರ್ಯಾಸ ಏನಂದ್ರೆ, ಹಣ ಆಸ್ತಿ ಎನ್ನುವ ವಿಚಾರ ಬಂದಾಗ ಎಲ್ಲ ಭಾವನಾತ್ಮಕ ಸಂಬಂಧಗಳು ಕೂಡ ಒಡೆದು ಹೋಗುತ್ತದೆ. ಅದೆಷ್ಟು ಹೆಣ್ಣು ಮಕ್ಕಳು ತವರನ್ನು ಇದೇ ಕಾರಣಕ್ಕೆ ದೂರ ಮಾಡಿಕೊಂಡಿದ್ದಿದೆ. ಕಳೆದುಕೊಂಡ ಬಳಿಕ ಕೊರಗುವವರನ್ನೂ ಕಂಡಿದ್ದೇವೆ. ಅದೇನೇ ಆಗಿದ್ರೂ ಗಂಡನ ಮನೆಯಲ್ಲಿರುವ ಕೋಟಿ ಆಸ್ತಿಗಿಂತ ತವರಿಂದ ಸಿಗುವ ಬಾಗಿನ, ತವರಿನ ಹಿಡಿ ಪ್ರೀತಿಗೇನೆ ತೂಕ ಜಾಸ್ತಿ. ಇದಕ್ಕೆ ಯಾವ ಕುಲಧರ್ಮದ ಹಂಗಿಲ್ಲ. ತವರಲ್ಲಿ ಅದೆಷ್ಟು ಬಡತನದಲ್ಲಿ ಬೆಂದಿರಲಿ, ನೆನಪಿನಲ್ಲಿ ಜಾರಿದಾಗ ಮಾತ್ರ ಹೃದಯ ಅರಳುತ್ತೆ. ನಾವೆಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ತವರು ಮನೆ ಸೊಂಪಾಗಿರಲಿ ಎನ್ನುವುದೇ ಹೆಣ್ಣು ಮಗಳ ಹಾರೈಕೆ. ಇದೀಗ ಗೋಣಿಕೊಪ್ಪದ ಜಯಲಕ್ಷ್ಮಿ ಎಂವಿ ಇವರಿಂದ ಸುರಚಿತ ಕವನ.
3: ಸಂಜೆ ಸೊಬಗು.

0: ಸೋಸಿವೆ.
1: ಈಗ ಮಡಿಕೇರಿಯ ಪುಷ್ಪ ಡಿಎಚ್ ಇವರಿಂದ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಧಗೆಯ ಬೇಗೆ. ವರ್ಷದಿಂ ವರುಷಕ್ಕೆ ಹೆಚ್ಚುತ್ತಲಿದೆ ಬಿಸಿಲ ಬೇಗೆ ಕುದಿಯುತ್ತ, ತರುಲತೆಗಳ ಬುಡಕ್ಕೆ ಕೊಡಲಿ ಇಟ್ಟಿಹೆವು ಆಧುನಿಕತೆಯ ಅಪ್ಪುತ. ಕಾಂಕ್ರೀಟ್ ಕಾಡನ್ನು ಬೆಳೆಸಲೆಂದೇ ಹಸಿರಿನ ಮಾರಣ ಹೋಮ, ಕೈಗಾರೀಕರಣದ ಭೂತಕ್ಕೆ ಭುವಿ ಕಕ್ಕಿಹಳಲ್ಲ ವಿಷದ ಧೂಮ. ನೀರಿಲ್ಲದೆ ಬಾನಾಡಿ ಪಶುಗಳು ತತ್ತರಿಸಿವೆ, ಕಾಯುತ್ತಿದೆ ತೂಗುಗತ್ತಿ. ಜಲಮೂಲಗಳು ಬತ್ತಿ ಬೆವರನೇ ಬಿತ್ತಿ ಕಾದಿಯುವುದೆಲ್ಲರ ನೆತ್ತಿ. ಅಬ್ದೀಪನು ಮುನಿದಿಹನೇ, ಇಳೆಯನ್ನೇ ತೊರೆದಿಯನೇ ದುಃಖ ದುಮ್ಮಾನದಲ್ಲಿ. ತಪ್ಪುಗಳ ಮನ್ನಿಸುತ್ತ ಹೂಮಳೆಯ ತನಿಯರೇ ಬಾರೋ ನಮ್ಮನೀಗ ತಣಿಸುತ್ತಲಿ. ಮೋಹದ ಹಿಂದೆಯೇ ದುಃಖದ ಗಂಟು ಅರಿಯುತ ವಿನಾಶವ ತಡೆಗಟ್ಟಿ, ಪ್ರಕೃತಿಯೊಡಲನು ಪೊರೆದರೆ ನಾವು ಮುನಿಯನು ವರುಣನು ಜಗಜಟ್ಟಿ.
1: ಇನ್ನು ಮುಂದೆ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
3: ರಚನಾಕಾರರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ,

0: ಇನ್ನು ಮುಂದೆ ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ.
1: ಕವನದ ಶೀರ್ಷಿಕೆ ಮಾಸಿದ ನನ್ನವ್ವನ ಸೀರೆ. ಮಾಸಿತ್ತು ನನ್ನವ್ವನ ಸೀರೆ, ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಮದುವೆ ಮುಂಜಿ ಸಿನಿಮಾ ಎಂದು ಸುತ್ತಲೂ ಉಟ್ಟು ಮಾಸಿರಲಿಲ್ಲ, ಆದರೂ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ನನ್ನ ನಿದ್ರೆಗೆ ಜೋಕಾಲಿ ಕಟ್ಟಿ ಜಗ್ಗಿ ಜಗ್ಗಿ ಸವೆದಿತ್ತು. ನಾ ಆಟವಾಡಿ ಬಂದಾಗ ನನ್ನ ಬೆವರ ಒರೆಸಿ ಕೊಳಕಾಗಿ ಮಾಸಿತ್ತು. ನನ್ನಳುವಿನ ಕಣ್ಣೀರು ಸಿಂಬಳ ಒರೆಸಿ ಒರೆಸಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಹಸಿವೆಂದು ಚೀರುತ್ತಾ ನಾ ಸೆರಗು ಹಿಡಿದು ಎಳೆದಾಗ ಹರಿದಿತ್ತು. ಹಾಲುಣಿಸುವಾಗ ದೃಷ್ಟಿ ತಾಗದಿರಲೆಂದು ನನಗೆ ಪರದೆಯಾಗಿ ಮರೆಯಾಗಿತ್ತು. ನಾ ಮಲಗಿದಾಗ ಚಳಿಯಾಗದಿರಲೆಂದು ಬೆಚ್ಚನೆಯ ಕೌದಿಯಾಗಿತ್ತು. ಸುರಿವ ಮಳೆ ಗಾಳಿಗೆ ನನಗೆ ಕೊಡೆಯಾಗಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ತನ್ನ ಕರುಳ ಕುಡಿಗಾಗಿ ಸರ್ವವನ್ನೂ ತ್ಯಾಗ ಮಾಡಿ ಹೊಸ ಅಂಗಿ ಕೊಡಿಸಲೆಂದು ಅದೇ ಹಳೆ ಸೀರೆಯಲ್ಲೇ ಉಳಿದು ಅಳಿದು ಬಿಟ್ಟಳಲ್ಲ ನನ್ನವ್ವ. ಅವಳೆಂದು ತನ್ನ ಖುಷಿಗಾಗಿ ಉಟ್ಟು ಸವೆಸಲಿಲ್ಲ ನಾ ಹುಟ್ಟಿ ಸವೆಸಿಬಿಟ್ಟೆ
0: ಈಗ ವಿರಾಜಪೇಟೆಯ ರಜಿತಾ ಕಾರ್ಯಪ್ಪ ಇವರಿಂದ ಕವನ ವಾಚನ.
2: ಮೊದಲ ಕವನದ ಶೀರ್ಷಿಕೆ ಕನಸು ಮಾರಾಟಕ್ಕಿವೆ. ಕನಸುಗಳ ಮಾರುಕಟ್ಟೆಯಲ್ಲಿ ಕನಸುಗಳ ಮಾರಲು ಬಂದಿಹೇನು? ಇಲ್ಲಿ ತರಹೇವಾರಿ ಕನಸುಗಳು ಲಭ್ಯ.

0: ಧಾರ್ಮಿಕ ಯಾರಿಗೆ ಯಾವುದು ಬೇಕೋ ಆಯ್ದುಕೊಳ್ಳಿ. ಕೆಲವೊಂದು ಬಿಕರಿಯಾಗದೆ ಹಾಗೇ ಉಳಿದಿವೆ ಧೂಳಿಡಿದು. ರಂಗುರಂಗಿನ ಕನಸುಗಳು ಮಾತ್ರ ಚೌಕಾಸಿ ಇಲ್ಲದೆ ಮಾರಾಟವಾಗುತ್ತಿವೆ. ಸತ್ವವಿದ್ದು ತಳುಕು ಬಳುಕು ಇಲ್ಲದವೂ ಸುಮ್ಮನಿದ್ದು ಬಿಟ್ಟಿವೆ. ಲೋಕದ ರೀತಿ ರಿವಾಜು ಕಂಡು ಗ್ರಾಹಕರು ಕಡಿಮೆ ಎಂದಲ್ಲ, ಆಯ್ದುಕೊಳ್ಳುವವರು ಕಡಿಮೆ ಎಂದು ಸ್ವರ್ಗದ ಆಸೆಯ ಕನಸುಗಳು ಬೇಗ ಬೇಗ ಖಾಲಿಯಾಗುತ್ತಿವೆ, ಯಾವುದೇ ರಿಯಾಯಿತಿ ಇಲ್ಲದೆ. ಹಾಗಿದ್ದರೆ ಹೇಳಿಬಿಡಿ, ನಿಮಗೆ ಯಾವುದು ಇಷ್ಟ ಅದೇ ಮಾರುವೆ ನಿಮ್ಮಿಷ್ಟದ ದರದಲ್ಲಿ. ಮುಂದಿನ ಕವಿತೆ ನೋವಿನ ಚೀತ್ಕಾರ. ಸುಕ್ಕುಗಟ್ಟಿದ ಮುಖ, ಬಾಗಿದ ಗೂನು ದೇಹವ ಹೊತ್ತು ಮಳೆ ಬಿಸಿಲೆನ್ನದೆ ಮಸೀದಿ ಮಂದಿರದ ಮುಂದೆ ಕೈಯೊಡ್ಡುತ್ತಿತ್ತು ಆ ಬಡಜೀವ. ಮನೆಯೊಳಗಿನ ಮುಖ ನೆರಿಗಟ್ಟಿದ ಒಡಲ ಕುಡಿಯ ದರ್ದು ಸಹಿಸಲಾಗದೆ ಅವಳಿಗೊಂದು ಬಾಳು ದೊರಕಿಸಲು ಪರದಾಡುತ್ತಿತ್ತು ಈ ಹಿರಿಜೀವ. ಬಂದವರು ಹೋದವರೆಲ್ಲ ಕೇಳಿದ್ದು ಒಂದೇ, ಎಷ್ಟು ಕಾಸಿ, ಎಷ್ಟು ಬಂಗಾರ? ಯಾರೊಬ್ಬರೂ ಕೇಳದೇ ಹೋದರೆ ಅವಳೆದೆಯೊಳಗಿನ ನೋವಿನ ಚೀತ್ಕಾರ. ಕಾಗದದ ಚೂರು, ಚಿನ್ನದ ತಗಡಿಗಿರುವ ಬೆಲೆ ತನಗಿಲ್ಲವಲ್ಲ ಎಂದು ಕೊರಗಿದರೂ ಏನು ಪ್ರಯೋಜನ? ಬಡತನದ ಬೇಗೆಯೊಳು ಬೆಂದಿಹ ಜೀವಕ್ಕೆ ಎದೆಯೊಳಗಿನ ನೋವು ತಡೆಯಲೂ ಸಾಧ್ಯವಾಗದೆ ತಲೆಗೆ ಕಟ್ಟಿದ ರುಮಾಲಿಂದ ಹಿಣುಕುತ್ತಿದ್ದ ಬೆಳ್ಳಿ ಕೂದಲು ಕೂಡ ಅಣಕಿಸಿದಂತಿತ್ತು. ಮನಸರಿತು ಕೈಹಿಡಿಯಲು ಯಾರಾದರೂ ಬರಲಾರರೇ ಎಂದು ಹಗಲು ರಾತ್ರಿ ಕೈಯೆತ್ತಿ ಬೇಡುತ್ತಿದ್ದವಳ ಕೆನ್ನೆಯ ಮೇಲೆ ಬಿಸಿ ಹನಿಯೊಂದು ಜಾರುತ್ತಿತ್ತು.
1: ಕಾರ್ಯಕ್ರಮದ ಕೊನೆಯಲ್ಲಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
2: ರಚನಾಕಾರರು KS ನರಸಿಂಹಸ್ವಾಮಿ.

0: ನಿರೂಪಣೆ ಮಾಡಿದ ನಾನು ದೀಪಿಕಾ ಸಂದೀಪ್ ಮತ್ತು
1: ನಾನು ಶರ್ಮಿಳಾ ರಮೇಶ್.
0: ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ
2: ಗೆಳತಿಯರೇ. ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 12:30
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
7: ಹಿಂದೆ kasub.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಮೋಕಿದ ಬಂದುಲೆ,
2: ಓಟು ಪಾಡನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿರ್ದ ಈ ಪ್ರಕಟಣೆ.
0: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಈ ಗೀತೆ ಕೇಳುತ್ತಿದ್ದರೆ ನಮಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ SPB ಸರ್ ಹಾಗೂ SJ ಅವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಪ್ರಿಯ ಕೇಳುಗರೇ, ಈ ಮಧ್ಯಾಹ್ನ 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮಂಜುಳಾ ಗುರುರಾಜ್ ಅವರು ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಚಿತ್ರಗೀತೆ

ಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಹಾಗೆ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 12:35 ಇನ್ನು ಮುಂದೆ ಆರೋಗ್ಯದ ಕುರಿತಾದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ, ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್.
2: ಕೆಳುಗರೆ, ಪ್ರತಿ ವರ್ಷ ಜುಲೈ 25ರಂದು ವಿಶ್ವ ಐವಿಎಫ್ ದಿನವೆಂದು ಆಚರಿಸಲಾಗುತ್ತೆ. ಈ ಐವಿಎಫ್ ಅನ್ನೋ ಪದವನ್ನು ಕೇಳಿದ ಕೂಡಲೇ ಸಾಕಷ್ಟು ಜನರಲ್ಲಿ ಗೊಂದಲ ಮೂಡುತ್ತೆ. ಹೀಗಂದ್ರೇನು, ನಿಜವಾಗಿಯೂ ಈ ಚಿಕಿತ್ಸೆಯಲ್ಲಿ ಏನನ್ನು ಮಾಡ್ತಾರೆ, ಹಾಗೆ ಇದು ಹೇಗೆ ಮಕ್ಕಳಾಗದ ಪೋಷಕರಿಗೆ ಉಪಯುಕ್ತ ಅಂತ, ಇದರ ಬಗ್ಗೆ ನಮಗೆ ಬೇಕಾದ ಎಲ್ಲಾ ಮಾಹಿತಿನ ಸ್ಪಷ್ಟವಾಗಿ ನೀಡಲು ನಮ್ಮೊಂದಿಗೆ ಇವತ್ತು ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರಿದ್ದಾರೆ. ಇವರ ಬಗ್ಗೆ ಹೇಳೋದಾದ್ರೆ, ಇವರು ಶಿವಮೊಗ್ಗದಲ್ಲಿ ತಮ್ಮದೇ ಆದ ಶ್ರೀ ಲಕ್ಷ್ಮಿ ನರ್ಸಿಂಗ್ ಹೋಮ್ನಲ್ಲಿ ಕಳೆದ 23 ವರ್ಷಗಳಿಂದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೇ, ನಿಮಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದ ಸ್ವಾಗತ.
3: ನಮಸ್ಕಾರ ಡಾಕ್ಟರ್ ಸುಶ್ರಾವ್ಯ.
2: ಡಾಕ್ಟರ್, ಈಗ ಎಲ್ಲಿ ಕೇಳಿದ್ರು ಈ ಐವಿಎಫ್ ವಿಧಾನ ಬಹಳ ಸಾಮಾನ್ಯವಾಗಿಬಿಟ್ಟಿದೆ ಅಂತಾನೆ ನಾವು ಹೇಳ್ಬೋದು. ಆದ್ರೆ ನಮ್ಗೆ ಈ ವಿಧಾನದ ಬಗ್ಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲದ ಕಾರಣ ನಮ್ಮ ಕೇಳುಗರಿಗೆ ಈ ಐವಿಎಫ್ ಚಿಕಿತ್ಸೆ ಅಂದ್ರೆ ಏನು, ಹಾಗೆ ಈ ಐವಿಎಫ್ ಚಿಕಿತ್ಸೆಯ ವಿಧಾನವನ್ನ ಯಾವಾಗ ಕಂಡು ಹಿಡಿದಿದ್ದು ಅಂತ ತಿಳಿಸ್ತೀರಾ?
3: ಐವಿಎಫ್ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್, ಹೀಗಂದ್ರೆ ಶರೀರದ ಹೊರಗೆ ಕೃತಕವಾಗಿ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಜೋಡಿಸಿ ಭ್ರೂಣವನ್ನು ತಯಾರಿಸಿ ನಂತರ ಗರ್ಭಧಾರಣೆ ಮಾಡಿಸುವ ಚಿಕಿತ್ಸೆ ಎಂದಾಗುತ್ತದೆ. ಈ ಚಿಕಿತ್ಸಾ ವಿಧಾನವನ್ನು ಪ್ರಣ ಶಿಶು ಚಿಕಿತ್ಸೆ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಅಂತ ಕೂಡ ನಾವು ಕರಿತೇವೆ. ಈ ಚಿಕಿತ್ಸಾ ವಿಧಾನ ವೈದ್ಯಕೀಯ ಕ್ಷೇತ್ರದ ಒಂದು ಅತ್ಯದ್ಭುತ ಆವಿಷ್ಕಾರಗಳಲ್ಲಿ ಒಂದು, ಮತ್ತು ಇಟ್ಸ್ ಅ ರೆವಲ್ಯೂಷನ್, ಅಂದ್ರೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಒಂದು ರೆವಲ್ಯೂಷನರಿ ಟ್ರೀಟ್ಮೆಂಟ್ ಅಂತ ಕೂಡ ಐವಿಎಫ್ ನ ನಾವು ಕರಿತೇವೆ. ಪ್ರಾಣಿಗಳಲ್ಲಿ ಕೃತಕ ಗರ್ಭಧಾರಣೆ 1870ರಲ್ಲೇ ಶುರುವಾಗಿತ್ತು. 1978ರಲ್ಲಿ ಪ್ರಪಂಚದ ಮೊತ್ತ ಮೊದಲ ಪ್ರಣಾಳ ಶಿಶು ಲೂಯಿ ಬ್ರೌನ್ ಎನ್ನುವ ಹೆಣ್ಣು ಮಗು ಇಂಗ್ಲೆಂಡ್ ನಲ್ಲಿ ಜುಲೈ 25ರಂದು ಜನಿಸಿದಳು. ಹಾಗಾಗಿ ಜುಲೈ 25ನ್ನ ನಾವು ವರ್ಲ್ಡ್ ಐವಿಎಫ್ ಡೇ ಎಂದು ಸೆಲೆಬ್ರೇಟ್ ಮಾಡ್ತೀವಿ. ವೈದ್ಯರಾದ ರಾಬರ್ಟ್ ಎಡ್ವರ್ಡ್ಸ್, ಪ್ಯಾಟ್ರಿಕ್ ಸ್ಟೇಫೆ ಮತ್ತು ಜಾನ್ ಪುರಡೆ ಅವರು ಈ ಒಂದು ಅಚ್ಚರಿಯ ಆವಿಷ್ಕಾರದಲ್ಲಿ ಮೊದಲ ಬಾರಿಗೆ ಜಯ ಸಾಧಿಸಿದರು. ಬಹಳಷ್ಟು ಜನ ಸಂಶೋಧನೆ ನಡೆಸಿದ್ದಾರೆ, ಇವರ ಮೂಲಕ ನಾವು ಕ್ರೆಡಿಟ್ ಕೊಡ್ತೇವೆ. ಮತ್ತು ಲೂಯಿ ಬ್ರೌನ್ಗೆ ಆಶ್ಚರ್ಯ ಅಂದ್ರೆ, ನಂತರದ ಒಂದು 5-6 ವರ್ಷಗಳಲ್ಲಿ ಅವಳಿಗೊಬ್ಳು ತಂಗಿ ಕೂಡ, ನಟಾಲಿಯನ್ ಅವಳು ಕೂಡ ಐವಿಎಫ್ ಮುಖಾಂತರ ಜನಿಸಿದಳು. ಇವಳು ಇವತ್ತಿಗೂ ಕೂಡ ಆರೋಗ್ಯವಾಗಿ ಇದ್ದಾಳೆ.
2: ಆಯ್ತು ಡಾಕ್ಟರ್, ನಮ್ಮ ಭಾರತದಲ್ಲಿ ಈ ಐವಿಎಫ್ ಚಿಕಿತ್ಸೆಯ ಆರಂಭ ಯಾವಾಗ ಆಗಿದ್ದು, ಹಾಗೆ ಇದ್ರ ಇಂದಿನ ಅಂಕಿಅಂಶಗಳು ಹೇಗಿದೆ ನಮ್ಮ ದೇಶದಲ್ಲಿ?
3: ಭಾರತದಲ್ಲಿ ಪ್ರಪಂಚದ 2ನೇ ಐವಿಎಫ್ ಜನಿಸಿತು ಅಂದ್ರೆ ನಾವೆಲ್ಲ ಸಂತೋಷ ಪಡಬೇಕು. ಅದು ಹೇಗಂದ್ರೆ, 1978ರಲ್ಲಿ ಯಾವಾಗ ಇಂಗ್ಲೆಂಡ್ ನಲ್ಲಿ ಐವಿಎಫ್ ಮಗು ಜನನವಾಯಿತು, ಅಲ್ಲಿಂದ ಕೇವಲ 67 ದಿನಗಳ ಅಂತರದಲ್ಲಿ ದುರ್ಗಾ ಅಥವಾ ಕನುಪ್ರಿಯಾ ಅಗರ್ವಾಲ್ ಎಂಬ ಹೆಣ್ಣು ಮಗು ಐವಿಎಫ್ ಮುಖಾಂತರ ಭಾರತದಲ್ಲಿ ಜನಿಸಿದಳು. ಡಾಕ್ಟರ್ ಸುಭಾಷ್ ಮುಖರ್ಜಿ ಎಂಬ ವೈದ್ಯರು ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾದಲ್ಲಿ ನಡೆಸಿದ ಅವರ ಸಂಶೋಧನೆಗಳ ಫಲವಾಗಿ ದುರ್ಗಾ ಜನನವಾಗ್ತಾಳೆ. ಆದರೆ ಇದರ ದೌರ್ಭಾಗ್ಯವೆಂದರೆ, ಈ ವೈದ್ಯರು ಸರ್ಕಾರಕ್ಕೆ ತಮ್ಮ ಸಂಶೋಧನಾ ಲೇಖನವನ್ನು ಅಂತಾರಾಷ್ಟ್ರೀಯವಾಗಿ ಮಂಡಿಸಲು ಕೋರಿಕೆ ಇಡ್ತಾರೆ. ಆಗಿನ ಸರ್ಕಾರವು ಅವರನ್ನು ನಂಬೋದಿಲ್ಲ, ಇನ್ನು ಅವರ ಸಂಶೋಧನೆಯನ್ನು ಸಂಶಯಾತ್ಮಕವಾಗಿ ನೋಡ್ತಾರೆ. ಹಾಗೂ 1981ರಲ್ಲಿ ಒಂದು ದುರ್ಘಟನೆ ಆಗುತ್ತದೆ. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರು ತಮ್ಮ ಯಾವುದೇ ಸಂಶೋಧನೆಗೆ ಮನ್ನಣೆ ಸಿಗಲಿಲ್ಲ ಅನ್ನುವ ನೋವಿಗೆ ನೇಣಿಗೆ ಶರಣಾಗ್ಬಿಡ್ತಾರೆ. ಈ ದುರಂತವನ್ನು ಏಕ್ ಡಾಕ್ಟರ್ ಕಿ ಮೌತ್ ಅಥವಾ ಡೆತ್ ಆಫ್ಟರ್ ಡಾಕ್ಟರ್ ಎಂಬ ಮೂವಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಅಲ್ಲಿಂದ ಮುಂದುವರೆದಂತೆ ಸಂಶೋಧನೆಗಳು ಐಸಿಎಂಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ವಿಜ್ಞಾನಿಗಳು ಇವರದೇ ಪ್ರಬಂಧಗಳನ್ನು ಮತ್ತೆ ಕೂಲಂಕಷವಾಗಿ ಪರೀಕ್ಷಿಸಿ ಅಧ್ಯಯನ ಮಾಡಿ ಇವರಿಗೆ ಮನ್ನಣೆ ತಂದುಕೊಡುತ್ತಾರೆ. ಇವತ್ತು ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರನ್ನು ಭಾರತದ ಐವಿಎಫ್ ಪಿತಾಮಹ ಅಥವಾ ಫಾದರ್ ಆಫ್ ಐವಿಎಫ್ ಇನ್ ಇಂಡಿಯಾ ಎಂದು ನಾವು ಗೌರವಿಸುತ್ತೇವೆ. ಇನ್ನು ಅಂಕಿ ಅಂಶಗಳಿಗೆ ಬಂದರೆ, ಇಂದು ಪ್ರತಿ ವರ್ಷ 2.5-3 ಲಕ್ಷ ಐವಿಎಫ್ ಸೈಕಲ್ಸ್ ನಡೆಯುತ್ತದೆ ವರ್ಷದಲ್ಲಿ, ಮತ್ತು ಅವಶ್ಯಕತೆ ಇದಕ್ಕಿಂತ ಹೆಚ್ಚಾಗಿದೆ. ಹಾಗೂ ಇನ್ನು ಅಂಕಿ ಅಂಶಗಳ ಮುಂಚೂಣಿಯಲ್ಲಿ ಚೀನಾ ಮತ್ತು ಅಮೆರಿಕ ಕೂಡ ಇದೆ. ಸೊ ಐವಿಎಫ್ ಇಸ್ ಅ ಫೇಮಸ್ ಟ್ರೀಟ್ಮೆಂಟ್.
2: ಸರಿ ಡಾಕ್ಟರ್ ವಿಜಯಲಕ್ಷ್ಮಿ, ಈಗ ಬಂಜೆತನ ಅಂತ ಯಾವ ವೈದ್ಯಕೀಯ ಸಂದರ್ಭದಲ್ಲಿ ಕರಿತೀವಿ, ಹಾಗೆ ಎಷ್ಟು ದಂಪತಿಗಳಿಗೆ ಈ ಸಸ್ಯ ಕಾಡುತ್ತೆ?

0: ಬಗ್ಗೆ ಹೇಳಿ.
1: ಪಂಜತನ ಇನ್ಫರ್ಟಿಲಿಟಿ ಅಂದರೆ ದಂಪತಿಗಳು ಮದುವೆಯಾದ ಒಂದು ವರ್ಷಗಳು ಸಹಜವಾಗಿ ಯಾವುದೇ ಗರ್ಭ ನಿರೋಧಕಗಳನ್ನು ಬಳಸದೆ ಸಂಭೋಗ ಮಾಡಿದ ನಂತರದಲ್ಲೂ ಗರ್ಭಧಾರಣೆ ಸಾಧ್ಯವಾಗದೇ ಇರುವುದನ್ನ ಪಂಜತನ ಅಂತ ಕರಿತೇವೆ. ಮದುವೆಯಾದ ಒಂದು ವರ್ಷಗಳಲ್ಲಿ ಇದು ಶೇಕಡ 12-15% ದಂಪತಿಗಳನ್ನು ಕಾಡುತ್ತದೆ. 2 ವರ್ಷಗಳ ಅವಧಿಯಲ್ಲಿ ವೇಟ್ ಮಾಡಿದರೆ ಮದುವೆಯಾಗಿ 2 ವರ್ಷ ಕಾದಾಗ ಈ ಅಂಕಿಗಳು 10%ಗೆ ಇಳಿಯುವ ಸಾಧ್ಯತೆ ಇರುತ್ತದೆ. ಇನ್ನು ಮಹಿಳೆ ಅಥವಾ ಪುರುಷರ ಸಮಸ್ಯೆಗಳಿಂದ ಎಷ್ಟು ಮಟ್ಟಿಗೆ ಬಂಜೆತನ ಕಾಡುತ್ತೆ ಅಂತ ಆದಾಗ ಶೇಕಡ 40-50%ನಲ್ಲಿ ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆಗಳಿರುತ್ತೆ. ಇನ್ನು 40-50%ನಲ್ಲಿ ಪುರುಷರಲ್ಲಿ ಈ ಬಂಜೆತನಕ್ಕೆ ಕಾರಣವಾಗುವಂತಹ ಅಂಶಗಳು ಇರುತ್ತೆ. ಕಂಬೈನ್ಡ್ ಫ್ಯಾಕ್ಟರ್ ಅಂತೀವಿ, ಅಂದ್ರೆ ಇಬ್ರು ದಂಪತಿಗಳನ್ನು ಸೇರಿಸಿ ನೋಡಿದಾಗ ಕೆಲವರಲ್ಲಿ 10-20% ದಂಪತಿಗಳಲ್ಲಿ ಇಬ್ಬರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಇದ್ದು ಅದರಿಂದ ಈ ಬಂಜೆತನ ಬರುವ ಸಾಧ್ಯತೆಗಳು ಕೂಡ ಇರುತ್ತದೆ.
0: ಹಾಗಿದ್ದಲ್ಲಿ ಡಾಕ್ಟರ್, ಈ IVF ಅನ್ನೋದು ಬಂಜನಕ್ಕೆ ಯಾವ ಹಂತದಲ್ಲಿನ ಚಿಕಿತ್ಸೆ ಅಥವಾ ಪ್ರಾಥಮಿಕ ಹಂತದಲ್ಲೇ ಚಿಕಿತ್ಸೆ ನೀಡ್ತಾರಾ ಅಥವಾ ಹೇಗೆ?
1: IVF ಬಂಜೆತನಕ್ಕೆ ಕಟ್ಟಕಡೆ ಚಿಕಿತ್ಸಾ ವಿಧಾನ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಥವಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಹೇಳಿದ ಹಾಗೆ ಬಂಜೆತನ ಎನ್ನುವುದು 2 ವರ್ಷದ ದಾಂಪತ್ಯದ ಅವಧಿಯಲ್ಲಿ ಶೇಕಡ 10% ಇಳಿಯೋ ಸಾಧ್ಯತೆ ಇರುತ್ತದೆ. ಮತ್ತು ಹಲವಾರು ಕಾರಣಗಳಿದೆ ಬಂಜೆತನಕ್ಕೆ. ಕೆಲವು ಸರಳವಾದ ಕಾರಣಗಳಿವೆ, ಕೆಲವು ಕ್ಲಿಷ್ಟಕರವಾದ ಕಾರಣಗಳಿದೆ. ಮೊದಲನೆಯದಾಗಿ ಮತ್ತು ಸಾಮಾನ್ಯವಾಗಿ ಹೇಳುವುದಾದರೆ ಓವ್ಯುಲೇಷನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಂದರೆ ಅಂಡಾಣುಗಳ ಉತ್ಪತ್ತಿ ಮತ್ತು ಅಂಡಾಣುಗಳ ಬಿಡುಗಡೆಯ ಸಮಸ್ಯೆ ಮತ್ತು ಪಾಲಿಸಿಸ್ ಓವರೀಸ್ ಅಂತ ಎಂಬ ಸಮಸ್ಯೆ ಇರುತ್ತದೆ. ಇದಕ್ಕೆ ಆರೋಗ್ಯಕರ ತೂಕದ ಕಡೆ ಗಮನ ಕೊಡುವುದು, ಓವ್ಯುಲೇಷನ್ ಇಂಡಕ್ಷನ್ ನಡೆಸುವುದು, ಓವ್ಯುಲೇಷನ್ ಸ್ಕ್ಯಾನಿಂಗ್, ಟೈಮ್ಡ್ ಇಂಟರ್ಕೋರ್ಸ್ ಅಂದರೆ ಅಂಡಾಣು ಬಿಡುಗಡೆಯಾಗುವ ಸಮಯದಲ್ಲಿ ಸಂಭೋಗ ನಡೆಸುವಂತೆ ದಂಪತಿಗಳಿಗೆ ಸೂಚನೆ ನೀಡುವುದು, ಈ ಥರದ ಸರಳ ಚಿಕಿತ್ಸೆಯಲ್ಲೇ ಕೂಡ ಗರ್ಭಧಾರಣೆ ಆಗುವ ಸಾಧ್ಯತೆ ಇರುತ್ತದೆ. ಇನ್ನು ಎರಡನೇ ಕಾರಣ ವೀರಾಣುಗಳ ಸಂಖ್ಯೆ ಅಥವಾ ಚಲನೆಯಲ್ಲಿ ಇದು ಪುರುಷರಲ್ಲಿ ಕಾಣುವ ಸಮಸ್ಯೆ. ಇದಕ್ಕೆ ಪುರುಷ ಜನನಾಂಗಗಳ ಪರೀಕ್ಷೆ, ಹಾರ್ಮೋನ್ನ ಟೆಸ್ಟಿಂಗ್, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ ಎಂಬ ಔಷಧೋಪಚಾರಗಳ ಪೂರೈಕೆ ಹಾಗೂ ಹಾನಿಕಾರಕ ಅಭ್ಯಾಸಗಳಾದ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಸೇವನೆಯಲ್ಲಿ ನಿಯಂತ್ರಣ ಅಥವಾ ಅದನ್ನು ನಿಲ್ಲಿಸುವುದರಿಂದ ಕೂಡ ಅವರಿಗೆ ಗರ್ಭಧಾರಣೆ ಆಗುವಂತಹ ಅವಕಾಶಗಳು ಹೆಚ್ಚಾಗುತ್ತದೆ. ಇನ್ನು ಗರ್ಭಕೋಶದಲ್ಲಿ ಗಂಟು, ಫೈಬ್ರಾಯ್ಡ್ಸ್ ಅಂತ ಹೇಳಿ ಅಥವಾ ಎಂಡೋಮೆಟ್ರಿಯಂ ಅಂದರೆ ಗರ್ಭಕೋಶದ ಒಳಪದರದಲ್ಲಿ ಪಾಲಿಪ್ ಆಗೋದು ಅಥವಾ ಗರ್ಭಕೋಶದ ಒಳಪದರ ಬಹಳ ತೆಳುವಾಗೋದು, ಆ ಥರ ಸಮಸ್ಯೆಗಳಿಗೆ ಕೂಡ ಸರಳವಾದ ಚಿಕಿತ್ಸೆಯಿಂದನೇ ಹೆಚ್ಚಿನ ಸಂದರ್ಭಗಳಲ್ಲಿ ಗರ್ಭಧಾರಣೆ ಸಾಧ್ಯವಾಗುತ್ತದೆ. ಹಾಗಾಗಿ ಮೊದಲು ಫ್ಯಾಮಿಲಿ ವೈದ್ಯರು ಅಂದರೆ ಯಾರು ಮನೆಯಲ್ಲಿ ಪರಿಚಯ ಇರುವಂಥ ಆಬ್ಸ್ಟ್ರಿಷಿಯನ್ ಗೈನಕಾಲಜಿಸ್ಟನ್ನು ಒಮ್ಮೆ ಭೇಟಿಯಾಗಬೇಕಾಗತ್ತೆ. ಕೆಲವೊಮ್ಮೆ ತುಂಬ ಸಿಂಪಲ್ ಇರುತ್ತದೆ, ಡಾಕ್ಟರ್ ಶ್ರಾವ್ಯ ನನ್ನ ಹತ್ರನೇ ಬಂದ ಒಂದು ಕೇಸ್ ಇದು, 5 ವರ್ಷ ಆಗಿತ್ತು ಮದುವೆ ಆಗಿ, ಎಲ್ಲ ಕಡೆ ಅವರು ಕನ್ಸಲ್ಟ್ ಮಾಡಿ ಬಂದಿದ್ದಾರೆ, ಆದರೆ ಅವರಿಗೆ ಸಂಭೋಗದ ಬಗ್ಗೆನೇ ಕರೆಕ್ಟಾಗಿ ತಿಳುವಳಿಕೆ ಇರಲಿಲ್ಲ. ದೇರ್ ಮ್ಯಾರೇಜ್ ವಾಸ್ ನಾಟ್ ಕನ್ಸ್ಯೂಮ್ಡ್ ಈವನ್ ಆಫ್ಟರ್ 5 ಇಯರ್ಸ್. ನಾನು ಎಕ್ಸಾಮಿನ್ ಮಾಡಿದಾಗ ನಂಗೆ ಗೊತ್ತಾಯಿತು ಅವರಿಗೆ ಸಂಭೋಗ ಪ್ರಕ್ರಿಯೆ ಬಗ್ಗೆ ಕರೆಕ್ಟಾಗಿ ತಿಳುವಳಿಕೆ ಇರಲಿಲ್ಲ. ತಿಳುವಳಿಕೆ ಕೊಟ್ಟ ನಂತರದ 1-2 ವರ್ಷದಲ್ಲಿ ಅವರಿಗೆ 2 ಮಕ್ಕಳು ಜನನವಾಯಿತು. ಹಾಗಾಗಿ ಒಮ್ಮೆ ಆಪ್ತ ಸಮಾಲೋಚನೆ ಬೇಕಾಗುತ್ತೆ. ಎಲ್ಲದಕ್ಕೂ ನಾವು IVF ಹೋಗ್ತೀವಿ ಅನ್ನೋಂಥದ್ದು ಏನು ಇರಲ್ಲ. IVF ಚಿಕಿತ್ಸೆ ಯಾವಾಗ ಬೇಕಾಗುತ್ತೆ ಅಂದರೆ ಕ್ಲಿಷ್ಟಕರವಾದ ಬಂಜೆತನದ ಸಮಯಕ್ಕೆ. ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿ IVF ಒಂದು ಇಟ್ಸ್ ಎ ಬೂನ್ ಅಥವಾ ಇದನ್ನು ವರದಾನ ಅಂತ ಹೇಳಬಹುದು.
0: ಡಾಕ್ಟರ್, ಈಗ IUI ಅನ್ನೋ ವಿಧಾನದ ಬಗ್ಗೆ ಕೂಡ ನಾವು ಕೇಳಿದ್ದೀವಿ. IUI ಮತ್ತೆ IVF ಎರಡು ವಿಧಾನಗಳಲ್ಲಿ ಏನ್ ವ್ಯತ್ಯಾಸ ಇದೆ?
1: IUI ಅನ್ನುವುದು ಒಂದು ಪ್ರಾಥಮಿಕ ಹಂತ ಅಥವಾ ಫಸ್ಟ್ ಸ್ಟೇಜ್ ಆಫ್ ಕಾಂಪ್ಲಿಕೇಟೆಡ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಈಗ ಸಿಂಪಲ್ ಔಷಧೋಪಚಾರಗಳಲ್ಲಿ ಆಗದಿದ್ದಾಗ ಮತ್ತು ಪುರುಷರಲ್ಲಿ ನಮಗೆ ಒಂದು 15-20 ಲಕ್ಷ ವೀರ್ಯಾಣುಗಳು ಬೇಕಾಗುತ್ತೆ. ಆ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ, ಒಂದು 7-8 ಲಕ್ಷಕ್ಕೆ ಡ್ರಾಪ್ ಇರುತ್ತೆ. ಬೇರೆ ತರದಲ್ಲಿ ಅವರು ಆರೋಗ್ಯವಾಗಿದ್ದಾಗ ಹೆಲ್ದಿ ಸ್ಪರ್ಮ್ಸ್ ಅಂದ್ರೆ ಯಾವ ಆರೋಗ್ಯಕರ ಸ್ಪರ್ಮ್ಸ್ ಇರುತ್ತೆ ಅಥವಾ ವೀರ್ಯಾಣುಗಳಿರುತ್ತೆ ಅದನ್ನ ಮಾತ್ರ ಶೇಖರಣೆ ಮಾಡಿ ಅದನ್ನ ಒಂದು ಸಣ್ಣ ಪಿಪೆಟ್ ಅಥವಾ ನಳಿಕೆಯಲ್ಲಿ ತೆಗೆದುಕೊಂಡು ಗರ್ಭಾಶಯದ ಒಳಗೆ ನಾವು ಅದನ್ನ ವೀರ್ಯಾಣುಗಳನ್ನ ಯೂಸ್ ಮಾಡ್ತೀವಿ, ಅಲ್ಲಿ ಬಿಡುಗಡೆ ಮಾಡ್ತೀವಿ. ಆ ವೀರ್ಯಾಣುಗಳು ನ್ಯಾಚುರಲ್ ಆಗಿ ಅಂದ್ರೆ ತಮ್ಮದೇ ಶಕ್ತಿಯ ಮುಖಾಂತರ ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಗರ್ಭನಾಳದೊಳಗೆ ಸೇರಿ ಅಲ್ಲಿರುವ ಅಂಡಾಣುವನ್ನು ಕೂಡಿ ಆಗುವ ಗರ್ಭಧಾರಣೆ ಪ್ರಕ್ರಿಯೆ. ಇದು ಆಲ್ಮೋಸ್ಟ್ ಇಟ್ ಈಸ್ ಲೈಕ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಸಿಸ್ಟೆಡ್ ಅಂತ ಹೇಳ್ಬೋದು. ಇದರಲ್ಲಿ IUI ನಲ್ಲಿ ಖರ್ಚು ಕೂಡ ಕಡಿಮೆ, ಅವರಿಗೆ ದಂಪತಿಗಳಿಗೆ ಒಂದು ಸಮಾಧಾನ ಇರುತ್ತೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಯ್ತು ಅಂತ. ಆದರೆ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿನಲ್ಲಿ ಇದರಲ್ಲಿ ರಿಸಲ್ಟ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ.
0: ಡಾಕ್ಟರ್, ಹಾಗಿದ್ದಲ್ಲಿ ಈ IVF ಚಿಕಿತ್ಸೆಯಲ್ಲಿ ಏನೇನು ಮಾಡ್ತೀರಾ ಅಂತ ಹಂತ ಹಂತವಾಗಿ ತಿಳಿಸ್ತೀರಾ?
1: ಮೊದಲನೇ ಹಂತ ಯಾವುದೇ ಚಿಕಿತ್ಸೆ ಶುರುವಾದಾಗ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅಂದರೆ ಒಂದು ಆಪ್ತ ಸಮಾಲೋಚನೆ ಆಗಲೇಬೇಕು. ಯಾರು IVF ಅಥವಾ ಬಂಜೆತನದಿಂದ ಬಳಲುತ್ತಿರುವ ದಂಪತಿಗಳು ಮೊದಲನೇ ಬಾರಿಗೆ ವೈದ್ಯರನ್ನು ಭೇಟಿಯಾದ ಅವರ ಜನರಲ್ ಆರೋಗ್ಯ ತಪಾಸಣೆ ಅಂದರೆ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಯುತ್ತದೆ. BMI ಅವರ ಬಾಡಿ ಮಾಸ್ ಇಂಡೆಕ್ಸ್ ಮತ್ತು ಕೆಲವು ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ, HIV, HBsAg, HCV ಎಂಬ ತಪಾಸಣೆಗಳನ್ನು ಮಾಡ್ತಾರೆ. ಹಾರ್ಮೋನ್ ಟೆಸ್ಟ್ಗಳಾಗತ್ತೆ. ಮಹಿಳೆಯರಲ್ಲಿ AMH ಅಂದರೆ ಅವಳ ಅಂಡಾಶಯದ ಕೆಪಾಸಿಟಿ ಎಷ್ಟಿದೆ, ಅವಳ ಅಂಡಾಣುಗಳ ಹೆಲ್ತ್ ಎಷ್ಟಿದೆ ಅನ್ನೋದನ್ನು ಅಸೆಸ್ ಮಾಡಲಿಕ್ಕಾಗುತ್ತೆ. ಗರ್ಭಕೋಶದ ಸ್ಕ್ಯಾನಿಂಗ್ ಪರೀಕ್ಷೆ ಮತ್ತು ಪುರುಷರಲ್ಲಿ ವೀರಾಣುಗಳ ಸಂಖ್ಯೆ, ಅವುಗಳ ಚಲನೆ, ಕ್ವಾಲಿಟಿ, ಅವುಗಳ ಫಲವತ್ತತೆಯ ಪರೀಕ್ಷೆಗಳು ಕೂಡ ನಡೆಯುತ್ತದೆ. ನಂತರದಲ್ಲಿ ಅವರಿಗೆ ಒಂದು ವಿಟಮಿನ್ ಡಿ, ಫೋಲಿಕ್ ಆಸಿಡ್

0: ಸಪ್ಲಿಮೆಂಟ್ ಕೊಡಲಾಗುತ್ತದೆ. ಅಂದ್ರೆ ಅವರ ಸ್ಟ್ರೆಸ್ ಲೆವೆಲ್ನು ಅಸೆಸ್ ಮಾಡಿ ಮೆಂಟಲಿ ಫಿಸಿಕಲಿ ಅವರನ್ನ ಒಂದು IVF ಸೈಕಲ್ಗೆ ತಯಾರು ಮಾಡಲಾಗುತ್ತದೆ. ಮತ್ತು ಕ್ಲಿಷ್ಟಕರವಾದ ಕಂಡೀಷನ್ ಇದ್ರೆ, ಮೊದಲೇ ಹೇಳ್ದಂಗೆ IVF ದಂಪತಿಗಳಲ್ಲಿ ಕೆಲವೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇರುತ್ತದೆ, ಅದಕ್ಕೋಸ್ಕರ ಹಿಸ್ಟ್ರೋಸ್ಕೋಪಿ ಅಂತೀವಿ, ಗರ್ಭಕೋಶದ ಒಳಗಡೆ ಟೆಸ್ಟ್ ಮಾಡೋದು, ಮತ್ತು ಲ್ಯಾಪ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿ, ಆ ತರ ಕೆಲವು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯು ಕೂಡ ಕೆಲವು ದಂಪತಿಗಳಿಗೆ ಬೇಕಾಗುತ್ತದೆ. ಇದನ್ನು ಚರ್ಚಿಸಿ ಆಪ್ತ ಸಮಾಲೋಚನೆಯಲ್ಲಿ ನಿರ್ಧರಿಸಿ ಈ ಮೊದಲ ಹಂತದ ಒಂದು ಎವ್ಯಾಲ್ಯೇಷನ್ ಅಥವಾ ಅವರ ಆರೋಗ್ಯ ತಪಾಸಣೆ ನಡೆದ ನಂತರದಲ್ಲಿ ಅನಿವಾರ್ಯತೆ ಆಗಿದ್ದಲ್ಲಿ IVF ಚಿಕಿತ್ಸೆಯನ್ನು ದಂಪತಿಗೆ ಆಫರ್ ಮಾಡಲಾಗುತ್ತದೆ. ಅಂದರೆ ಅವರಿಗೆ ಆ ಚಿಕಿತ್ಸೆ ಬೇಕು ಅಂತ ಶುರು ಮಾಡಲಾಗುತ್ತದೆ. ಮೊದಲ ಹಂತದಲ್ಲಿ ಅಂಡಾಣುಗಳ ಉತ್ಪತ್ತಿಯ ಚಿಕಿತ್ಸೆ ಮತ್ತು ಗರ್ಭಕೋಶದ ಒಳಪದರದ ಫಲವತ್ತತೆ ಹೆಚ್ಚಿಸುವಂತಹ ಔಷಧೋಪಚಾರಗಳು ನಡೆಯುತ್ತದೆ. ಇಂಜೆಕ್ಷನ್ಸ್ ಕೊಡಲಾಗುತ್ತದೆ, ಔಷಧಿಗಳನ್ನು ಶುರು ಮಾಡಿ ಅಂಡಾಣುಗಳ ಸಂಖ್ಯೆ ಜಾಸ್ತಿ ಆಗುವಂತ ಮತ್ತು ಅದಕ್ಕೆ ಸರಿಯಾಗಿ ಗರ್ಭಕೋಶದ ಒಳಪದರ ಅಂದ್ರೆ ಎಂಡೋಮೆಟ್ರಿಯಂ ಅಂತ ಏನ್ ಹೇಳ್ತೀವಿ ಅದರ ಫಲವತ್ತತೆ ಇಂಪ್ರೂವ್ ಆಗೋ ತರ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. TVS ಅಂತೀವಿ, ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿ ಈ ಅಂಡಾಣು ಮೆಚುರಿಟಿ ಒಂದು ಪ್ರಬುದ್ಧ ಹಂತ ತಲುಪಿದಾಗ ಅದನ್ನು ಒಂದು ಸೂಜಿಯ ಮೂಲಕ ಅಂಡಾಣುಗಳ ದ್ರವ ಸಮೇತವಾಗಿ ತೆಗೆದು ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ಪರೀಕ್ಷೆ ಮಾಡಿ ಆರೋಗ್ಯಕರವಾಗಿರುವ ಅಂಡಾಣುಗಳನ್ನು IVF ಟ್ರೀಟ್ಮೆಂಟ್ಗೆ ಆಯ್ದುಕೊಳ್ಳಲಾಗುತ್ತದೆ. ಇದನ್ನ ಎಗ್ ರಿಟ್ರೀವಲ್ ಅಂತ ಹೇಳ್ತೇವೆ. ಸಾಮಾನ್ಯ ಒಂದು 10-15 ನಿಮಿಷಗಳಲ್ಲಿ ನಡೆಯುವ ಪ್ರಕ್ರಿಯೆ ಮತ್ತು 10-15 ನಿಮಿಷಗಳಷ್ಟು ಅರಿವಳಿಕೆಯ ಚಿಕಿತ್ಸೆಯನ್ನು ಕೂಡ ಆ ಸಮಯದಲ್ಲಿ ಮಹಿಳೆಗೆ ನೋವು ಗೊತ್ತಾಗಬಾರದು ಅಂತ ನೀಡಲಾಗುತ್ತದೆ. ನಂತರ ಈ ಅಂಡಾಣುಗಳನ್ನು ಪರೀಕ್ಷೆಗೋಸ್ಕರ ಇನ್ಕ್ಯುಬೇಟರ್ನಲ್ಲಿ ಇಡಲಾಗುತ್ತದೆ. ಹಾಗೂ ವೀರ್ಯಾಣುಗಳನ್ನು ಕೂಡ ಇದೇ ಸಮಯದಲ್ಲಿ ಹೆಲ್ತಿ ವೀರ್ಯಾಣುಗಳನ್ನು ಆಯ್ಕೆ ಮಾಡಿ ಎರಡನ್ನು ಇನ್ಕ್ಯುಬೇಟ್ ಮಾಡಿಬಿಟ್ಟು ಅವುಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ಜೋಡಿಸಲಾಗುತ್ತದೆ. ನಂತರದ 2-3 ದಿನಗಳಲ್ಲಿ ಭ್ರೂಣದ ಹಕ್ಕೆ ತಲುಪಿದ ಪ್ಲಾಸ್ಟೋಸ್ಟಿಸ್ಟ್ ಅನ್ನುವ ಒಂದು ಭ್ರೂಣವನ್ನು ತಾಯಿಯ ಗರ್ಭದೊಳಗೆ ಕ್ಯಾನುಲಾ ಅಥವಾ ಒಂದು ಸಣ್ಣ ಕೆಥೆಟರ್ನಲ್ಲಿ ಸೇರಿಸಲಾಗುತ್ತದೆ. ಇದನ್ನ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೆಯುತ್ತಾರೆ. ಅಲ್ಲಿಂದ ನಂತರದಲ್ಲಿ 2 ವಾರಗಳಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಗರ್ಭಧಾರಣೆಯನ್ನು ಕನ್ಫರ್ಮ್ ಮಾಡಲಾಗುತ್ತದೆ. ಹೀಗೆ ಒಂದು IVF ಸೈಕಲ್ ಕೌನ್ಸೆಲಿಂಗ್ ಇಂದ ಶುರುವಾಗಿ ಒಂದು ಭ್ರೂಣವನ್ನು ಒಳಪದರದೊಳಗೆ ಸೇರಿಸಿ ಅಲ್ಲಿಂದ 2 ವಾರಗಳಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಲಿವರೆಗೂ ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. 2-3 ತಿಂಗಳ ಅವಧಿ ಹೆಚ್ಚಿನ ಸಮಯದಲ್ಲಿ ಇದು ತೆಗೆದುಕೊಳ್ಳುತ್ತದೆ.
1: ಇಷ್ಟೊತ್ತು ನಾವು IVF ಅಂದ್ರೆ ಏನು, IVF ಚಿಕಿತ್ಸೆಯಲ್ಲಿ ಏನೆಲ್ಲ ವಿಧಾನಗಳು ಒಳಗೊಂಡಿದೆ ಅಂತ ತಿಳ್ಕೊಂಡ್ವಿ. ಡಾಕ್ಟರ್ ವಿಜಯಲಕ್ಷ್ಮಿ, ಇನ್ನು ಈ IVFನಲ್ಲಿನ ಇತ್ತೀಚಿನ ಬೆಳವಣಿಗೆಗಳೇನಿವೆ? ಈಗ ಈ ಚಿಕಿತ್ಸೆ ಮುಂಚಿನಕ್ಕಿಂತ ಸರಳವಾಗಿದೆಯಾ ಅಥವಾ ಹೇಗೆ?
0: ದೇವರ ಸೃಷ್ಟಿಯ ಅದ್ಭುತ ಅಂದ್ರೆ ಅಸಂಖ್ಯಾತ ಅಂಡಾಣುಗಳು ಬಿಡುಗಡೆ ಆಗುತ್ತೆ, ಲಕ್ಷಾಂತರ ವೀರ್ಯಾಣುಗಳು ಇರುತ್ತೆ, ಆದರೆ ಒಂದು ಅಂಡಾಣು ಮತ್ತು ಒಂದು ವೀರ್ಯಾಣು ಸಾಕು ಒಂದು ಭ್ರೂಣ ರೆಡಿ ಆಗಲಿಕ್ಕೆ. ನಂತರ ಅದು ಒಂದು ಹೆಲ್ತಿ ಮಗುವಾಗಿ ಜನಿಸುವುದಕ್ಕೆ ಒಂದು ಅಂಡಾಣು ಒಂದು ವೀರ್ಯಾಣು ಬೇಕು. ಈ ವೈದ್ಯರ ಒಂದು ಬುದ್ಧಿಮತ್ತೆಯ ಪವಾಡ ಎಷ್ಟಿದೆ ಅಂದ್ರೆ, ಈಗ ಕೇವಲ ಒಂದು ವೀರ್ಯಾಣುವನ್ನು ತೆಗೆದುಕೊಂಡು ಅದನ್ನು ಅಂಡಾಣುವಿಗೆ ಜೋಡಿಸುವಷ್ಟು ಈ ಚಿಕಿತ್ಸೆ ಮುಂದುವರೆದಿದೆ. ಇದನ್ನ ICSI ಅಂತ ಕರಿತೀವಿ, ICSI ಅಂದ್ರೆ. ಇದರಲ್ಲಿ ಏನಾದರೂ ಪುರುಷರಲ್ಲಿ ತೀವ್ರವಾಗಿ ವೀರ್ಯಾಣು ಸಂಖ್ಯೆ ಕುಂಠಿತವಾಗಿದ್ರೆ ಕೇವಲ ಒಂದು ಆರೋಗ್ಯಕರ ವೀರ್ಯಾಣು ವೈದ್ಯರಿಗೆ ಅದರಲ್ಲಿ ಸಿಕ್ಕಾಗ ಆ ಒಂದು ವೀರ್ಯಾಣುವನ್ನು ತೆಗೆದು ಅದನ್ನು ಸೂಜಿಯ ಮೂಲಕ ಡೈರೆಕ್ಟ್ ಆಗಿ ಅಂದ್ರೆ ಅಂಡಾಣು ಒಳಗೆ ಅದನ್ನ ಇಂಜೆಕ್ಷನ್ ಮುಖಾಂತರ ತಲುಪಿಸ್ಬಿಟ್ಟು ಅದನ್ನ ಒಂದು ಭ್ರೂಣವಾಗಿ ಮಾರ್ಪಾಡು ಮಾಡುವ ಚಿಕಿತ್ಸೆ ಕೂಡ ಈಗ ಲಭ್ಯವಿದೆ. ಇದು ತುಂಬಾ ಅಂದ್ರೆ ಇದು ಇಟ್ಸ್ ಅ ಬೂನ್ ಫಾರ್ ಇನ್ಫರ್ಟೈಲ್ ಕಪಲ್. ಅವ್ರಿಗೆ ತುಂಬಾ ಕುಂಠಿತವಾಗಿದ್ದಾಗ ಅವರು ಡಿಪ್ರೆಸ್ ಆಗೋದು ಬೇಡ, ವೀರ್ಯಾಣು ಸಂಖ್ಯೆ ಇಲ್ಲ ಅಂತ ಹೇಳಿ ಮಾನಸಿಕವಾಗಿ ಕುಗ್ಗುವ ಅವಶ್ಯಕತೆ ಇಲ್ಲ, ಅದಕ್ಕೂ ಕೂಡ ಚಿಕಿತ್ಸೆ ಅವೈಲಬಲ್ ಇದೆ. 2ನೇದು ಕ್ರಯೋ ಪ್ರಿಸರ್ವೇಷನ್ ಆಫ್ ಎಗ್ಸ್ ಅಂತೀವಿ, ಅಂದ್ರೆ ಅಂಡ್ರಾಣುಗಳನ್ನು ಘನೀಕರಿಸುವುದು. ಇಂದು ಮಹಿಳೆ ಪುರುಷ ಪ್ರಧಾನ ಸಮಯದಲ್ಲಿ ಅವನ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುವ ಹಂತದಲ್ಲಿ ವಯಸ್ಸು ಅವಳ ಜೊತೆಗೆ ನಿಲ್ತಾ ಇಲ್ಲ. ಮ್ಯಾರೇಜಸ್ ಆರ್ ಬಿಕಮಿಂಗ್ ಲೇಟ್ ನಾವು 30-35 ವರ್ಷ ದಾಟಿದ ನಂತರ ಮದುವೆ ಆಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಯಾವಾಗ್ಲೂ ನಾವೇನ್ ಹೇಳ್ತೀವಿ, 25-35 ವರ್ಷದ ಒಳಗೆ ಅಂಡಾಣುಗಳ ಕ್ವಾಲಿಟಿ ಮತ್ತು ಅವುಗಳ ಫಲವತ್ತತೆ ಹೆಚ್ಚಾಗಿರುತ್ತೆ. ಇಂಥ ಅಂಡಾಣುಗಳನ್ನ ಅಂಡಾಣು ಬ್ಯಾಂಕ್ ನ ಪ್ರಿಸರ್ವ್ ಮಾಡುವುದು, ಓಕೆ, ಅದನ್ನ ಫ್ರೀಸ್ ಮಾಡಿ ಇಡಲಾಗುತ್ತದೆ. ನಂತರ ಆಕೆ ತನ್ನ ಒಂದು ಸಾಧನೆ ಹಂತದ ಮೆಟ್ಟಿಲಿನಲ್ಲಿ ದಾಟಿದಾಗ ನಂತರ ಮದುವೆ ಆದಾಗ ಇದೇ ಅಂಡಾಣುಗಳನ್ನು ಅವಳು ಉಪಯೋಗಿಸಿಕೊಂಡು ಅವಳದಾದ ಒಂದು ಮಗು ಪಡೆಯಲು ಬಹಳ ಅನುಕೂಲವಾಗುತ್ತದೆ. ಅಂಡ್ ಸೆಕೆಂಡ್ ಕಂಡೀಷನ್ ಅಂದ್ರೆ ಈಗ ಕ್ಯಾನ್ಸರ್ ಆ ತರ ಕಂಡೀಷನ್ ಕೂಡ ಬೇಗ ಬೇಗ ಬರ್ತಾ ಇದೆ ಕಾಯಿಲೆ, ಅದರಲ್ಲಿ 2ನೇ ಹಂತದ ಟ್ರೀಟ್ಮೆಂಟ್ ಕೀಮೋಥೆರಪಿ ರೇಡಿಯೇಷನ್ ಆ ತರದ ಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಕೂಡ ಮಹಿಳೆ ತನ್ನ ಅಂಡಾಣುಗಳನ್ನು ಫ್ರೀಸ್ ಮಾಡಿ ಇಟ್ಟುಬಿಟ್ರೆ ಅವಳಿಗೆ ಚಿಕಿತ್ಸೆ ಮುಗಿದ ನಂತರ ಪ್ರೆಗ್ನೆನ್ಸಿ ಟ್ರೈ ಮಾಡಲಿಕ್ಕೆ ಅನ್ನವಾಗುತ್ತದೆ. ನಂತರದ ಅಡ್ವಾನ್ಸ್ಮೆಂಟ್ ಅಂದ್ರೆ PGT ಅಂತೀವಿ, ಅಂದ್ರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್. ಇದು 5-6 ದಿನಗಳ ಭ್ರೂಣದ ಮೇಲ್ಪದರದಲ್ಲಿರುವ ಕೆಲವು ಜೀವಕಣಗಳನ್ನು ಕ್ರೋಮೋಸೋಮ್ ಅಥವಾ ಜೀನ್ ಟೆಸ್ಟಿಂಗ್ಗೆ ಒಳಪಡಿಸಿ ಈ ಡೌನ್ ಸಿಂಡ್ರೋಮ್ ಅನ್ನುವ ಒಂದು ಕಂಡೀಷನ್ ಅಥವಾ ಕೆಲವು ಸಿಂಗಲ್ ಜೀನ್ ಡಿಸಾರ್ಡರ್ಸ್ ಅಂತೀವಿ, ಸಿಕಲ್ ಸೆಲ್ ಡಿಸೀಸಸ್, ಆ ತರದನ್ನ ಪತ್ತೆಗೆ ಬಳಸ್ತಾರೆ. ಇದು ಫ್ಯಾಮಿಲಿನಲ್ಲಿ ಸಮಸ್ಯೆಗಳಿದ್ದಾಗ ಈ ಟೆಸ್ಟಿಂಗ್ಗೆ ಭ್ರೂಣನ ಒಳಪಡಿಸ್ತಾರೆ. ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್, ನಾನು ಮೊದಲೇ ಏನ್ ಹೇಳಿದೆ, ಅಂಡಾಣು ವೀರ್ಯಾಣು ಜೋಡಿಸಿ ಭ್ರೂಣದ ಹಂತ ತಲುಪಿಸಿದ ತಕ್ಷಣ

0: ಅದನ್ನ ಗರ್ಭಕೋಶಕ್ಕೆ ಹಾಕಲಾಗ್ತದೆ ಅಂತ. ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ನಲ್ಲಿ ಭ್ರೂಣವನ್ನೇ ಫ್ರೀಜ್ ಮಾಡ್ತಾರೆ, ಭ್ರೂಣವನ್ನು ಆ ಹಂತದಲ್ಲಿ ಫ್ರೀಸ್ ಮಾಡಿ ಅದನ್ನ ಇನ್ಕ್ಯುಬೇಟರ್ ನಲ್ಲಿ ಇಟ್ಟು ನಂತರ ಮತ್ತೆ ಅವರು ಗರ್ಭಕೋಶದ ಕಡೆ ಗಮನ ಕೊಡ್ತಾರೆ. ಗರ್ಭಕೋಶದ ಒಳಪದರದ ಬೆಳವಣಿಗೆ, ಅದರ ಫಲವತ್ತತೆಯನ್ನು ಇಂಪ್ರೂವ್ ಮಾಡಿ ಒಂದು ಎರಡು ತಿಂಗಳ ಅಂತರದಲ್ಲಿ ಫ್ರೋಜನ್ ಎಂಬ್ರಿಯೋ ಅನ್ನ ದ್ರವೀಕರಿಸಿ ಅದನ್ನ ಗರ್ಭಕೋಶದೊಳಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಆನ್ ರೀಸೆಂಟ್ ಅಡ್ವಾನ್ಸ್. ಈ ತರ ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ನಲ್ಲಿ IVF ಸೈಕಲ್ ನ ಸಕ್ಸಸ್ ರೇಟ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ IVF ನ ಆವಿಷ್ಕಾರಗಳು ಮನುಷ್ಯನ ಇಮ್ಯಾಜಿನೇಷನ್, ಅವನ ರಿಸರ್ಚ್ ಕೆಪಾಸಿಟಿಗೆ ಅನುಗುಣವಾಗಿ ಅಡ್ವಾನ್ಸ್ಮೆಂಟ್ ಆಗ್ತಾನೆ ಇದೆ.
1: ಡಾಕ್ಟರ್, ಈಗ ಈ IVF ಚಿಕಿತ್ಸೆಯ ಸಕ್ಸಸ್ ರೇಟ್ ಎಷ್ಟಿದೆ?
0: IVF ಸಕ್ಸಸ್ ಅಂತ ಹೇಳೋದು ಬಹಳ ಕಷ್ಟ. ಅಂದ್ರೆ ಎಲ್ಲರ ಕಲ್ಪನೆ ಹೇಗಿರುತ್ತೆ ಅಂದ್ರೆ IVF ಮಾಡಿಸ್ಕೊಂಡ್ರೆ ಮಕ್ಕಳಾಗ್ಬಿಡತ್ತೆ ಅಂತ. ಆತರ ಏನು ಇಲ್ಲ. ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫ್ಯಾಕ್ಟರ್ ಏಜ್. ಈಗ ತಾಯಿಯ ಏಜು 35 ಕೆಳಗಿದ್ದಾಗ ಇದರಲ್ಲಿ 40-5% ಸಕ್ಸಸ್ ಇದೆ. 35 ಮೇಲ್ಪಟ್ಟ ಮೇಲೆ 30%ಗೆ ಇಳಿಯೋ ಸಾಧ್ಯತೆ. 40 ವರ್ಷ ದಾಟಿದ ಮೇಲೆ ಮಾತ್ರ 10-20% ಆಯ್ತಾ. ಮತ್ತೆ ಅವ್ರು ಯಾವ ಕಾರಣಕ್ಕಾಗಿ ಈ ಟ್ರೀಟ್ಮೆಂಟ್ಗೆ ಹೋದ್ರು ಅನ್ನೋದ್ರ ಮೇಲೂ, ಸಮಸ್ಯೆ ಸ್ವಲ್ಪ ಸರಳವಾಗಿದ್ದಾಗ ಅವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವು ಬಾರಿ ಕ್ಯುಮುಲೇಟಿವ್ ಸಕ್ಸಸ್ ಅಂತ ಹೇಳ್ತೀವಿ, ಅಂದ್ರೆ ಅವರು ಒಂದ್ ಸೈಕಲ್ಗೆ ನಿಲ್ಲಿಸದೆ 2-3 ಪ್ರಯತ್ನ ಮಾಡಿದಾಗ ಒಂದು 60-65% ಅವರಿಗೆ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ, ಮತ್ತೆ ಟೇಕ್ ಹೋಮ್ ಬೇಬಿ ಮಗುವನ್ನ ಮನೆಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತದೆ.
1: ಡಾಕ್ಟರ್, ಈಗ ಈ IVF ಚಿಕಿತ್ಸೆಯನ್ನ ಎಲ್ಲ ಆಸ್ಪತ್ರೆಗಳಲ್ಲಿ ನೀಡ್ತಾರೆ, ಸರಿ. ಆದ್ರೆ ಇದಕ್ಕೇನಾದ್ರೂ ಸರ್ಕಾರದ ಕಟ್ಟುನಿಟ್ಟುಗಳು ಅಥವಾ ಕಾನೂನಿನ ನಿಬಂಧನೆಗಳು ಅಂತ ಏನಾದ್ರೂ ಇದೆಯಾ?
0: ಖಂಡಿತ ಇದೆ. ಯಾಕಂದ್ರೆ ಈ ತರ ಟ್ರೀಟ್ಮೆಂಟ್ ಮಿಸ್ಯೂಸ್ ಆಗಬಾರ್ದು ಅಂತಾನೆ ಸರ್ಕಾರ ಕಠಿಣವಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದೆ. ARTI ಮತ್ತು ಸರೋಗಸಿ ಆಕ್ಟ್ 2021 ಪ್ರಕಾರ ಎಲ್ಲಾ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆಯನ್ನು ಮಾಡಲು ಇಲ್ಲ. IVF ಸೆಂಟರ್ ಅಥವಾ IVF ಕ್ಲಿನಿಕ್ ಕಂಪಲ್ಸರಿ ಅವರ ರೆಗ್ಯುಲೇಟರಿ ಬೋರ್ಡ್ ನಲ್ಲಿ ರಿಜಿಸ್ಟರ್ ಆಗಿರಬೇಕು. ಎರಡನೇದು ಮಹಿಳೆಯ ವಯಸ್ಸು 21-50 ಒಳಗಿರಬೇಕು. ಪುರುಷರ ವಯಸ್ಸು 21-55 ಒಳಗಿರಬೇಕು. ಅಂಡ್ ಇಟ್ ಶುಡ್ ಬಿ ಎ ಹೆಟ್ರೋಸೆಕ್ಷುವಲ್ ಮ್ಯಾರೇಜ್, ಅಂದ್ರೆ ಗಂಡು ಹೆಣ್ಣು ಮದುವೆ ಆಗಿರಬೇಕು, ಅಥವಾ ಸಿಂಗಲ್ ಮದರ್. ಸಿಂಗಲ್ ಮದರ್ ಮಾತ್ರ ಈ IVF ಟ್ರೀಟ್ಗೆ ಭಾಜನರಾಗಬಹುದು. ಇನ್ನು ಸರೋಗಸಿ ಅಂತ ಹೇಳ್ತೀವಿ, ಅಂದ್ರೆ ಬಾಡಿಗೆ ತಾಯಿ. ಅಲ್ಲೂ ಅಷ್ಟೇ, ಯಾವ ದಂಪತಿಗಳು ಇದನ್ನ ಆಶಯ ಪಡ್ತಾರೋ ಅವರು ವಿವಾಹಿತರಾಗಿರಬೇಕು, ಮತ್ತು ಆ ಮಹಿಳೆಗೆ ಮೊದಲು ಮಕ್ಕಳಿರಬಾರದು. ಅವಳ ಗರ್ಭಕೋಶದಲ್ಲಿ ಗರ್ಭಧಾರಣೆ ಯಾವುದೇ ಪ್ರಕಾರದಲ್ಲೂ ಸಾಧ್ಯವಾಗದೇ ಇರುವಂತ ಕಂಡೀಷನ್ ಇರಬೇಕು. ಮತ್ತು ಬಾಡಿಗೆ ತಾಯಿಯ ವಯಸ್ಸು 25-35 ಒಳಗಿರಬೇಕು. ಲೈಫ್ ಟೈಮ್ ಅಲ್ಲಿ ಒಂದು ಬಾರಿ ಮಾತ್ರ ಆಕೆ ಸರೋಗೇಟ್ ಮದರ್ ಆಗಬಹುದು. ಅವಳ ಖರ್ಚು ವೆಚ್ಚಗಳನ್ನ ಯಾವ ದಂಪತಿಗಳು ಮಗುವನ್ನ ಬಯಸ್ತಾರೋ ಅವರೇ ವಹಿಸ್ಕೊಳ್ಬೇಕು. ಅವಳ ಆರೋಗ್ಯದ ಕಡೆ ಅವ್ರು ಗಮನ ಕೊಡ್ಬೇಕು ಅನ್ನೋ ರೂಲ್ಸ್ ಇದೆ. ಇನ್ನು ವೀರ್ಯಾಣು ಬ್ಯಾಂಕ್, ಅಂಡಾಣು ಬ್ಯಾಂಕ್ ಅಂತ ಕೇಳ್ತೀವಲ್ಲ, ಅಲ್ಲಿ ಕೂಡ ವೀರ್ಯಾಣು ಡೊನೇಷನ್ ಈಗ ಒಂದ್ ಸರಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮೊದಲು ಹಲವು ಬಾರಿ ಕೊಡ್ತಾ ಇದ್ರು, ಈ ತರ ಇಲ್ಲ. ಒನ್ಸ್ ಇನ್ ಲೈಫ್ ಟೈಮ್. ಅಂಡಾಣು ಡೊನೇಷನ್ ಅಷ್ಟೇ, ಒನ್ಸ್ ಇನ್ ಲೈಫ್ ಟೈಮ್ ಅಷ್ಟೇ ಮಾಡಬಹುದು ಅಂತ ರೂಲ್ಸ್ ಇದೆ.
1: ಸರಿ ಡಾಕ್ಟರ್, ಈ IVF ನ ಬಗ್ಗೆ ಇರುವ ಒಂದು ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ, ಜನರು ಇದ್ರ ಬಗ್ಗೆ ಯಾವೆಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಬರ್ತಾರೆ ಅಂತ, ಇದ್ರ ಬಗ್ಗೆ?
0: IVF ಅಂದ್ರೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. IVF ಸೆಂಟರ್ಗೆ ಹೋದ್ರೆ ಕೇವಲ IVF ಮಾತ್ರ ಮಾಡ್ತಾರೆ. ಈಗ ನಮ್ಮ ಹತ್ರ ಬರ್ತಾರೆ, ಬಹಳ ಸಮಸ್ಯೆಗಳು, ಸರಳನೂ ಇರುತ್ತೆ ಕ್ಲಿಷ್ಟನೂ ಇರುತ್ತೆ. ನಾವು ಈಗ ನಮ್ಮ ಲೆವೆಲ್ನ ಟ್ರೀಟ್ಮೆಂಟ್ ಅಂದ್ರೆ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ನಾವೇ ಸಜೆಸ್ಟ್ ಮಾಡಿದ್ರು, ಅವ್ರು ಹೇಳೋದು ಮೇಡಮ್ IVF ಸೆಂಟರ್ಗೆ ಹೋದ್ರೆ ಅಲ್ಲಿ IVF ಮಾಡ್ತಾರೆ ಅಂತ, ಖಂಡಿತ ಇಲ್ಲ. ಈಗ ಏನು IVF ಸ್ಪೆಷಲಿಸ್ಟ್ ಅಂತ ಅವರು ಸೆಂಟರ್ನಲ್ಲಿ, ಅಲ್ಲಿ ಇದ್ರ ಬಗ್ಗೆ ಇನ್ನೂ ಆಳವಾದ ಅಧ್ಯಯನ ನಡೆದಿದೆ. ಬಂಜೆತನದ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಿರ್ತಾರೆ. ಎಲ್ಲಾ ಚಿಕಿತ್ಸೆಯ ಸಾಧ್ಯತೆಯನ್ನು ಸರಿಯಾಗಿ ನಿರ್ಧರಿಸುವಂತ ಸಾಮರ್ಥ್ಯ ಹೊಂದಿರುತ್ತಾರೆ. ಹಾಗಾಗಿ ಒಬ್ರು ಡಾಕ್ಟರ್ ನೋಡಿ ನೀವು IVF ಮಾಡಿಸ್ಕೋಬೇಕು ಅಂದಾಗ IVF ಸ್ಪೆಷಲಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ನಂತರ ಮುಂದುವರಿಯೋದು ಅತ್ಯಂತ ಸೂಕ್ತ. ಎರಡನೇದಾಗಿ, IVF ಮಾಡಿಸಿದ್ರೆ ಮಕ್ಕಳು ಆಗೇ ಬಿಡುತ್ತೆ, ಅದು ಕೂಡ ಇಲ್ಲ. ನಾನು ಮೊದಲನೇ ಹೇಳಿದೆ, ಬೆಸ್ಟ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಒಂದು 50-60% ಅಷ್ಟೇ ಗ್ಯಾರಂಟಿ ಕೊಡಕ್ ಸಾಧ್ಯ. ಬಂಜೆತನಕ್ಕೆ IVF ಮಾತ್ರ ಟ್ರೀಟ್ಮೆಂಟ್, ಇದು ಹಳ್ಳಿಗಳಲ್ಲಿ ತುಂಬಾ ಇದೆ. ಅವರು ಟ್ರೀಟ್ಮೆಂಟ್ಗೆ ಹೋಗೋದಿಲ್ಲ, ಇಲ್ಲ ಇಲ್ಲಿ ಹೋದ್ರೆ ಆಸ್ಪತ್ರೆಗೆ ಹೋದ್ರೆ IVF ಮಾಡ್ತಾರೆ, ಅದ್ರ ಬಗ್ಗೆ ಇರೋ ತಪ್ಪು ಕಲ್ಪನೆಗಳಿಂದ ಟ್ರೀಟ್ಮೆಂಟ್ಗೆ ಮುಂದುವರಿಯೋದಿಲ್ಲ, ಅದು ಕೂಡ ತಪ್ಪು ಕಲ್ಪನೆ. ಮತ್ತು IVF ಸೈಕಲ್ ನಲ್ಲಿ ಬಳಸುವ ಅತಿಯಾದ ಔಷಧೋಪಚಾರದಿಂದ ಕ್ಯಾನ್ಸರ್ ಬರಬಹುದು. ಇದು ಬಹಳ ಜನರಿಗೆ ಅನುಮಾನ ಇರುತ್ತೆ, ಇಲ್ಲ ನನ್ಗೆ ತುಂಬಾ ವೇಟ್ ಗೇನ್ ಆಗ್ಬಿಡತ್ತೆ, ಆ ತರ ಎಲ್ಲ ಕನ್ಸರ್ನ್ಸ್ ಇರುತ್ತೆ. ಇತ್ತೀಚೆಗೆ IVF ಸೈಕಲ್ಸ್ ಎಷ್ಟು ಸುಧಾರಿಸ್ಬಿಟ್ಟಿದೆ ಅಂದ್ರೆ, ಇವನ್ ಔಷಧೋಪಚಾರಗಳು ಕೂಡ ಬಹಳ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಂತರದ ಪ್ರಶ್ನೆ ಅಂದ್ರೆ, IVF ನಲ್ಲಿ ಜನಿಸಿದ ಮಗು ಆರೋಗ್ಯಕರವಾಗಿರೋದಿಲ್ಲ. ಎಲ್ಲ ಪ್ರೆಗ್ನೆನ್ಸಿನಲ್ಲೂ, ಈಗ ನಾರ್ಮಲ್ ಆಗಿ 25 ವರ್ಷಕ್ಕೆ ತಾಯಿಗೆ ಜನಿಸಿದ ಮಗುವಿಗೂ ಕೂಡ ಶೇಕಡ 2-5% ತೊಂದರೆ ಬರೋ ಸಾಧ್ಯತೆ ಇರುತ್ತೆ. IVF ಪ್ರೆಗ್ನೆನ್ಸಿ ಅಲ್ಲಿ ಕೂಡ ಇದೇ ಪರ್ಸೆಂಟೇಜ್ ಅಲ್ಲಿ ಮಗುಗೆ ತೊಂದರೆ ಕಾಣಿಸಬಹುದು. ಅದು ಭ್ರೂಣವಾಗಿ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗ್ಬೋದು, ಹುಟ್ಟಿದ ನಂತರ ಗೊತ್ತಾಗ್ಬೋದು. ಅಷ್ಟು ಬಿಟ್ಟರೆ IVF ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಮಗುಗೆ ತೊಂದರೆ ಆಗುತ್ತೆ ಅಂತ ಇಲ್ಲ. ಇಲ್ಲಿ ಕೆಲವು ಕಾಂಪ್ಲಿಕೇಟೆಡ್ ಇಶ್ಯೂ ಇರುತ್ತೆ.

0: ತಾಯಿಯ ವಯಸ್ಸು ಜಾಸ್ತಿ ಆಗಿರುತ್ತೆ ಅಥವಾ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿರುತ್ತೆ, ಅದು ಹುಟ್ಟಿದ ಮಗುವಿಗೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಬರಬಹುದು. ಈಗ ನಾವು ಹೇಳಿದ್ವಲ್ಲ ಲೂಯಿ ಬ್ರೌನ್, ಶೀ ಇಸ್ 47-year-old ಲೇಡಿ ಅಂಡ್ ಡೂಯಿಂಗ್ ಹೆಲ್ತಿ, ಅವಳಿಗೆ ಎರಡು ಮಕ್ಕಳಿದೆ. ಸೊ ಅಂದ್ರೆ ಆಲ್ಮೋಸ್ಟ್ 40-50 ವರ್ಷಗಳಷ್ಟು ರಿಸರ್ಚ್ ನ ಸಕ್ಸಸ್ ಆಲ್ರೆಡಿ ನಾವು ಕಾಣಿಸ್ತಾ ಇದೀವಿ. ಸೊ ಆತರ ತಪ್ಪು ಕಲ್ಪನೆ ಇರಬಾರದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ IVF ಅಂದ್ರೆ ಬೆಡ್ ರೆಸ್ಟ್ ಅಂತ. ಇನಿಷಿಯಲ್ ಸ್ಟೇಜ್ ಅಲ್ಲಿ ವೈದ್ಯರಿಗೂ ಆತಂಕ ಇತ್ತು, ಇದೆಲ್ಲ ಕಾಸ್ಟ್ಲಿ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಬಹುಶಃ ಮಹಿಳೆಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ರು. ಈಗ ಎಲ್ಲರಿಗೂ ನಾಲೆಜ್ ಇಂಪ್ರೂವ್ ಆಗಿದೆ, ಡಾಕ್ಟರ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಇರೋದ್ರಿಂದ ಈವನ್ IVF ಮಾಡಿಸ್ಕೊಂಡ್ರು ಕೂಡ ಕೆಲವು ಭಾರ ಎತ್ತುವಂತ ಕೆಲಸಗಳು, ತುಂಬಾ ಸ್ಟ್ರೆಸ್ಫುಲ್ ಆಕ್ಟಿವಿಟಿ ಬಿಟ್ಟರೆ ಅವ್ರು ಎಲ್ಲ ಮಹಿಳೆಯರ ತರ ಅವರ ರೊಟೀನ್ ಅನ್ನ ಅವರ ವರ್ಕ್ ಅನ್ನ ಕಂಟಿನ್ಯೂ ಮಾಡೋದು ಖಂಡಿತ ಸಾಧ್ಯ ಇದೆ.
1: ಡಾಕ್ಟರ್ ವಿಜಯಲಕ್ಷ್ಮಿ, ಕೊನೆಯದಾಗಿ ಕೇಳೋದಾದ್ರೆ ಈ IVF ಚಿಕಿತ್ಸೆ ಕುರಿತು ನಮ್ಮ ಜನರಿಗೆ ಏನು ಸಂದೇಶ ಅಥವಾ ಸಲಹೆ ನೀಡಬಯಸ್ತೀರಾ ನೀವು?
0: ಗರ್ಭಧಾರಣೆ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಆರೋಗ್ಯ ಒಂದು ಮಹಿಳೆ ಪುರುಷರಲ್ಲಿ 1 ವರ್ಷ ಸಹಜ ಸಂಭೋಗಕ್ಕೆ ಯಾವತ್ತೂ ಪ್ರಯತ್ನ ಇರಬೇಕು, ಅದರಲ್ಲಿ 90%-ಷ್ಟು ಯಶಸ್ಸು ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಪಕ್ಕದ ಮನೆಯಲ್ಲಿರೋ ಒಬ್ಳು ಮದುವೆ ಆಗಿ ಬಂದ ಹೆಣ್ಮಗುವೆ 1 ತಿಂಗಳಲ್ಲಿ ಗರ್ಭಧಾರಣೆ ಆಯಿತು ಅಂತ ತಮ್ಮ ಮನೆ ಸೊಸೆಯನ್ನು ಟ್ರೀಟ್ಮೆಂಟ್ಗೆ ಕಳಿಸೋದು ಬಿಡಬೇಕು. ಅವರಿಗೆ ಅವರಾಗಿ ಸಹಜವಾಗಿ ಟ್ರೈ ಮಾಡಲಿಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು. 25-30 ವರ್ಷದ ಒಳಗೆ ಒಂದು ಮಗುವನ್ನು ಹೊಂದುವ ಪ್ರಯತ್ನ ಪ್ರತಿಯೊಬ್ಬ ದಂಪತಿಯು ಮಾಡಬೇಕು. ಯಾರಿಗೂ ನಮಗೆ ವಯಸ್ಸಿನಲ್ಲಿ ವಾಪಸ್ ಹಿಂದಿರುಗೋದಕ್ಕೆ ಆಗೋದಿಲ್ಲ. ವಯಸ್ಸು ಹೆಚ್ಚಾದಷ್ಟು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ಬೋಗುತ್ತೆ. ಮತ್ತು IVF ಚಿಕಿತ್ಸೆಯ ಟ್ರೀಟ್ಮೆಂಟ್ನ ಕಾಸ್ಟ್ ನಾವಿಬ್ರು ಡಿಸ್ಕಸ್ ಮಾಡಲಿಲ್ಲ, 100,000 ರೂಪಾಯಿ ಖರ್ಚು ಬರುತ್ತೆ. ಆರ್ಥಿಕವಾಗಿ ಏನಾದರೂ ಹಿಂದುಳಿದವರಿಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಕನಸು ಕಾಣೋದು ಕಷ್ಟ. ಸೊ ಈ ವಿಚಾರವಾಗಿ ನನಗನ್ಸೋದು, ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಈಗ ಎಲ್ಲ ಹಾಸ್ಪಿಟಲ್ಸ್ ತುಂಬ ಎಕ್ವಿಪ್ಡ್ ಆಗಿದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಥರ ಚಿಕಿತ್ಸೆ ನಡೀತಾ ಇದೆ, ಅಲ್ಲಿಗೆ IVF ಟ್ರೀಟ್ಮೆಂಟ್ ಬರಬೇಕು. ಅವರು ಟ್ರೈನ್ ಆಗಿ ಅಲ್ಲಿರುವ ಸೂಪರ್ ಸ್ಪೆಷಲಿಸ್ಟ್ ಅವರು IVF ಟ್ರೀಟ್ಮೆಂಟ್ನ ತಗೊಂಡು ಅದರಲ್ಲಿ ಮುಂದುವರೆದು ಬಡವರಿಗೆ ಬಹಳ ಅನುಕೂಲ ಆಗುತ್ತೆ. 4th ಅಡಾಪ್ಷನ್, ದತ್ತು ತೆಗೆದುಕೊಳ್ಳೋದು ಅಂತ ಹೇಳ್ತೀವಿ. ವಂಜಿತನದ ಎಲ್ಲ ಚಿಕಿತ್ಸೆಯು ವಿಫಲವಾದಾಗ ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳೋದು ಅಥವಾ ದತ್ತು ತೆಗೆದುಕೊಳ್ಳುವುದು ದಂಪತಿಗಳಿಂದ ಒಂದು ಅತ್ಯುತ್ತಮ ನಡೆಯಾಗಿದೆ. ಅಡಾಪ್ಷನ್ ಈಸ್ ಒನ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಇನ್ಫರ್ಟಿಲಿಟಿ ಅಂತ ನನ್ನ ಗುರುಗಳು ಹೇಳ್ತಾ ಇದ್ರು. ಯಾವ ತಂದೆ ತಾಯಿಗಳು ಮಗುವನ್ನು ದತ್ತು ತೆಗೆದುಕೊಂಡು ಸಾಕುತ್ತಿದ್ದಾರೋ ಅವರಿಗೆ ನನ್ನ ಅನಂತ ನಮನಗಳು.
1: ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೇ, ನೀವಿಷ್ಟೊತ್ತು ನಮ್ಮ ಹುಡುಗರಿಗೆ ವಿಶ್ವ IVF ದಿನ ಹಾಗೂ IVF ಚಿಕಿತ್ಸೆಯ ಕುರಿತು ಬಹಳಷ್ಟು ಉಪಯುಕ್ತಕಾರಿಯಾದ ಮಾಹಿತಿಯನ್ನು ನೀಡಿದ್ರಿ. ನಿಜಕ್ಕೂ ನಮ್ಮ ಕೇಳುಗರಿಗೆ ಸಹಾಯ ಮಾಡಿದೆ ಇದು ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ.
0: ಧನ್ಯವಾದಗಳು. ಇದುವರೆಗೂ IVF ಚಿಕಿತ್ಸಾ ವಿಧಾನ ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದೂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.

ಅಟಲ್ ಪಿಂಚಣಿ ಯೋಜನೆ ಎಪಿವೈ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ನ ಅಡಿಯಲ್ಲಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿಎಫ್ಆರ್ಡಿಎ ನಿರ್ವಹಿಸುವ ಭಾರತ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ. ಇದು ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕ ವಲಯದ ಮೇಲೆ ಕೇಂದ್ರೀಕರಿಸಿರುವ ಪಿಂಚಣಿ ಯೋಜನೆಯಾಗಿದೆ. ಈ ಯೋಜನೆಯ ಅಡಿ ನೀವು ಹೂಡಿಕೆ ಮಾಡುವ ಮೊತ್ತಕ್ಕೆ ಅನುಗುಣವಾಗಿ 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 1,000 ರಿಂದ 5,000 ವರೆಗೆ ಖಾತರಿಪಡಿಸಿದ ಸ್ಥಿರ ಪಿಂಚಣಿ ದೊರೆಯುತ್ತದೆ. ಎಲ್ಲಾ ನಾಗರಿಕರನ್ನು ಪಿಂಚಣಿ ಯೋಜನೆಯ ಅಡಿಯಲ್ಲಿ ತರುವುದು ಅಟಲ್ ಪಿಂಚಣಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಅಟಲ್ ಪಿಂಚಣಿ ಯೋಜನೆಯನ್ನು ಸೇರಲು ಇರುವ ಅರ್ಹತಾ ಮಾನದಂಡಗಳೇನೆಂದರೆ, ಭಾರತೀಯ ನಾಗರಿಕರಾಗಿದ್ದು ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷ ವಯಸ್ಸಿನ ಒಳಗಿರಬೇಕು, ಯಾವುದೇ ಮಾನ್ಯತೆ ಪಡೆದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು ಸಕ್ರಿಯ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು, ಅಕ್ಟೋಬರ್ 1, 2022 ನಂತರದ ನಿಯಮದಂತೆ ಆದಾಯ ತೆರಿಗೆ ಪಾವತಿಸುವ ವ್ಯಕ್ತಿಗಳು ಈ ಯೋಜನೆಗೆ ಸೇರಲು ಅರ್ಹರಲ್ಲ. ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ, ಅಂದರೆ ಆರ್ಥಿಕ ವರ್ಷ 2030-31 ಮುಂದುವರಿಸಲು ನಿರ್ಧರಿಸಿದೆ. ಇದು ಅಸಂಘಟಿತ ವಲಯದ ಲಕ್ಷಾಂತರ ಕಾರ್ಮಿಕರಿಗೆ ದೀರ್ಘಾವಧಿಯ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಚಂದಾದಾರರು ತಮ್ಮ 60 ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು 1,000 ರೂಪಾಯಿಯಿಂದ 5,000 ರೂಪಾಯಿಯವರೆಗೆ ಗ್ಯಾರಂಟಿ ಪಿಂಚಣಿಯನ್ನು ಪಡೆಯುತ್ತಾರೆ. ಇದು ಚಂದಾದಾರರು ಆಯ್ದುಕೊಳ್ಳುವ ಪಿಂಚಣಿ ಸ್ಲ್ಯಾಬ್ ಮತ್ತು ಅವರು ನೀಡುವ ಕೊಡುಗೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಅಟಲ್ ಪಿಂಚಣಿ ಯೋಜನೆಯ ವೈಶಿಷ್ಟ್ಯವೇನೆಂದರೆ, ಇದು ನಿಮ್ಮ ಆಯ್ಕೆ ಮತ್ತು ಕೊಡುಗೆಗೆ ಅನುಗುಣವಾಗಿ 60 ವರ್ಷಗಳ ನಂತರ ಪ್ರತಿ ತಿಂಗಳು 1,000, 2,000, 3,000, 4,000 ಮತ್ತು 5,000 ಪಿಂಚಣಿ ಸಿಗುವ ಯೋಜನೆಯಾಗಿದೆ. ಈ ಅಟಲ್ ಪಿಂಚಣಿ ಯೋಜನೆಗೆ ಸೇರ ಬಯಸುವವರು ತಿಂಗಳಿಗೆ ಎಷ್ಟು ಪಿಂಚಣಿ ಬರಬೇಕೆಂದು ಮೊದಲೇ ನಿರ್ಧರಿಸಬೇಕು. ಅದಕ್ಕೆ ಅನುಗುಣವಾಗಿ ಹಣವನ್ನು ಪಾವತಿಸಬೇಕಾಗುತ್ತದೆ. ತಿಂಗಳಿಗೆ ಎಷ್ಟು ಹಣ ಕಟ್ಟಬೇಕೆನ್ನುವುದು ನಿಮ್ಮ ಈಗಿನ ವಯಸ್ಸು ಮತ್ತು ಎಷ್ಟು ಪಿಂಚಣಿ ಬೇಕು ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ನೀವು 18ನೇ ವಯಸ್ಸಿನಲ್ಲಿ ಈ ಯೋಜನೆ ಸೇರಿದರೆ ತಿಂಗಳಿಗೆ 42 ರೂಪಾಯಿ ಪಾವತಿಸುವ ಮೂಲಕ 1,000 ಮಾಸಿಕ ಪಿಂಚಣಿಯನ್ನು ಪಡೆಯಬಹುದು, ಅಥವಾ ತಿಂಗಳಿಗೆ 210 ರೂಪಾಯಿ ಪಾವತಿಸುವ ಮೂಲಕ 5,000 ಮಾಸಿಕ ಪಿಂಚಣಿಯನ್ನು ಪಡೆಯಬಹುದು. ವಯಸ್ಸು ಹೆಚ್ಚಾದಂತೆ ಮಾಸಿಕ ಕೊಡುಗೆಯ ಮೊತ್ತವು ಹೆಚ್ಚಾಗುತ್ತದೆ. 60 ವರ್ಷ ತುಂಬಿದ ನಂತರ ಚಂದಾದಾರರು 3 ಪ್ರಯೋಜನಗಳನ್ನು ಪಡೆಯುತ್ತಾರೆ. ಮೊದಲನೆಯದಾಗಿ, ಖಾತರಿಪಡಿಸಿದ ಕನಿಷ್ಠ ಪಿಂಚಣಿ ಮೊತ್ತವನ್ನು ಪಡೆಯುತ್ತಾರೆ. ಅಂದರೆ ಅಟಲ್ ಪಿಂಚಣಿ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬ ಚಂದಾದಾರರು 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 1,000, 2,000, 3,000, 4,000 ಅಥವಾ 5,000 ಖಾತರಿಪಡಿಸಿದ ಕನಿಷ್ಠ ಪಿಂಚಣಿಯನ್ನು ಪಡೆಯುತ್ತಾರೆ. ಇನ್ನು ಎರಡನೆಯದಾಗಿ, ಸಂಗಾತಿಗೆ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿ ಮೊತ್ತ ಸಿಗುತ್ತದೆ. ಅಂದರೆ ಚಂದಾದಾರರ ಮರಣದ ನಂತರ ಚಂದಾದಾರರ ಸಂಗಾತಿಯ ಮರಣದವರೆಗೆ ಚಂದಾದಾರರಂತೆಯೇ ಅದೇ ಪಿಂಚಣಿ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಮೂರನೆಯದಾಗಿ, ಚಂದಾದಾರರ ನಾಮನಿರ್ದೇಶಿತರಿಗೆ ಪಿಂಚಣಿ ಮೊತ್ತವನ್ನು ಹಿಂತಿರುಗಿಸಲಾಗುತ್ತದೆ.

0: ತೊಡಗಿಸಲಾಗುತ್ತೆ. ಅಂದರೆ ಚಂದಾದಾರರು ಮತ್ತು ಸಂಗಾತಿ ಇಬ್ಬರು ನಿಧನರಾದ ನಂತರ ಚಂದಾದಾರರ ನಾಮ ನಿರ್ದೇಶಿತರು ಚಂದಾದಾರರ 60 ವರ್ಷ ವಯಸ್ಸಿನವರೆಗೆ ಸಂಗ್ರಹವಾದ ಪಿಂಚಣಿ ಸಂಪತ್ತನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಈ ಅಟಲ್ ಪಿಂಚಣಿ ಯೋಜನೆಯ ಚಂದಾದಾರರು ಸ್ವಯಂ ಪ್ರೇರಿತವಾಗಿ ನಿರ್ಗಮಿಸಬಹುದು, ಆದರೆ 60 ವರ್ಷಕ್ಕಿಂತ ಮೊದಲು ನಿರ್ಗಮಿಸಬೇಕಾಗುತ್ತದೆ. ಖಾತೆ ನಿರ್ವಹಣಾ ಶುಲ್ಕವನ್ನು ಕಡಿತಗೊಳಿಸಿದ ನಂತರ ಅವರ ಕೊಡುಗೆಗಳಿಂದ ಗಳಿಸಿದ ನಿವ್ವಳ ಸಂಚಿತ ಆದಾಯವನ್ನು ಮರುಪಾವತಿಸಲಾಗುತ್ತದೆ. ಈ ಅಟಲ್ ಪಿಂಚಣಿ ಯೋಜನೆ ಖಾತೆಯನ್ನ ತೆರೆಯಲು ನಿಮ್ಮ ಉಳಿತಾಯ ಖಾತೆ ಇರುವ ಬ್ಯಾಂಕ್ ಶಾಖೆಗೆ ಅಥವಾ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಎಪಿವೈ ಅಟಲ್ ಪಿಂಚಣಿ ಯೋಜನೆ ನೋಂದಣಿ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ವಿವರವನ್ನು ಒದಗಿಸಬೇಕಾಗುತ್ತೆ. ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಮಾಸಿಕ, ತ್ರೈಮಾಸಿಕ, ಅರ್ಧ ವಾರ್ಷಿಕವಾಗಿ ಹಣ ಕಡಿತಗೊಳಿಸಲು ಸ್ವಯಂ ಡೆಬಿಟ್ ಸೌಲಭ್ಯವನ್ನು ಸಕ್ರಿಯಗೊಳಿಸಿಕೊಳ್ಳಬೇಕು. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ಗಳ ಮೂಲಕವೂ ಆನ್ಲೈನ್ನಲ್ಲಿ ಸುಲಭವಾಗಿ ಈ ಖಾತೆಯನ್ನು ತೆರೆಯಬಹುದು. ಮಧ್ಯ ಮಧ್ಯದಲ್ಲಿ ಪಿಂಚಣಿ ಮೊತ್ತವನ್ನು ಹೆಚ್ಚು ಕಡಿಮೆ ಮಾಡಬಹುದು. ಒಂದು ವೇಳೆ ಖಾತೆಯಲ್ಲಿ ಹಣ ಇಲ್ಲದೇ ಇದ್ದರೆ 1 ತಿಂಗಳವರೆಗೂ ಹಣ ಕಟ್ಟಲು ಸಮಯ ಇರುತ್ತದೆ. 1 ತಿಂಗಳ ನಂತರವೂ ಖಾತೆಗೆ ದುಡ್ಡು ಬರಲಿಲ್ಲ ಎಂದರೆ ಸ್ವಯಂ ಡೆಬಿಟ್ ಎನ್ನುವುದು ಡಿಆಕ್ಟಿವೇಟ್ ಆಗುತ್ತೆ. ನಂತರ ಬ್ಯಾಂಕಿಗೆ ಹೋಗಿ ಮತ್ತೆ ಅದನ್ನು ಆಕ್ಟಿವೇಟ್ ಮಾಡಿಕೊಳ್ಳಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಆಪ್ಗಳ ಮೂಲಕ ಮನೆಯಲ್ಲಿಯೇ ಕುಳಿತು ಅಟಲ್ ಪಿಂಚಣಿ ಯೋಜನೆಯ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲ ಹಂತದಲ್ಲಿ ನಿಮ್ಮ ಬ್ಯಾಂಕಿನ ಅಧಿಕೃತ ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ಗೆ ಲಾಗಿನ್ ಆಗಿ, ಎರಡನೆಯ ಹಂತದಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಎಂಬ ವಿಭಾಗಕ್ಕೆ ಹೋಗಿ ಅದರಲ್ಲಿ ಅಟಲ್ ಪೆನ್ಷನ್ ಯೋಜನಾ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಆರಿಸಿದಾಗ ನಿಮ್ಮ ಆಧಾರ್ ಮತ್ತು ವೈಯಕ್ತಿಕ ವಿವರಗಳು ಸ್ವಯಂಚಾಲಿತವಾಗಿ ಅಲ್ಲಿ ಕಾಣಿಸುತ್ತವೆ. ನಿಮ್ಮ ಪಿಂಚಣಿ ಮೊತ್ತ ಮತ್ತು ಕಂತು ಕಡಿತವಾಗುವ ಅವಧಿಯನ್ನ ಆಯ್ಕೆ ಮಾಡಿ, ಅಂದರೆ ಮಾಸಿಕವಾಗಿಯೋ ತ್ರೈಮಾಸಿಕವಾಗಿಯೋ ಅಥವಾ ಅರ್ಧವಾರ್ಷಿಕವಾಗಿ ಕಡಿತವಾಗುವ ಅವಧಿಯನ್ನ ಆಯ್ಕೆ ಮಾಡಿ ನಿಮ್ಮ ನಾಮಿನಿ ವಿವರಗಳನ್ನು ಕೂಡ ಭರ್ತಿ ಮಾಡಿ ಸಬ್ಮಿಟ್ ನೀಡಬೇಕು. ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿಯನ್ನ ನಮೂದಿಸಿದರೆ ನಿಮ್ಮ ಅರ್ಜಿ ಸಲ್ಲಿಕೆ ಪೂರ್ಣಗೊಳ್ಳುತ್ತದೆ. ಹೆಚ್ಚಿನ ಅಧಿಕೃತ ಮಾಹಿತಿ ಮತ್ತು ನಿಮ್ಮ ವಯಸ್ಸಿಗೆ ತಕ್ಕ ಪಿಂಚಣಿ ಚಾರ್ಟ್ ಅನ್ನು ವೀಕ್ಷಿಸಲು ಭಾರತ ಸರ್ಕಾರದ ಮೈ ಸ್ಕೀಮ್ ಪೋರ್ಟಲ್ ಅಥವಾ ಪಿಎಫ್ಆರ್ಡಿಎ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನಾಳೆಯ ಚಿಂತೆ ಇಂದಿನ ಸಣ್ಣ ಉಳಿತಾಯದಿಂದ ದೂರವಾಗುತ್ತದೆ ಎನ್ನುವ ಮಾತು ಸಾರ್ವಕಾಲಿಕ ಸತ್ಯ. ಮನುಷ್ಯನ ಯೌವನ ಮತ್ತು ದುಡಿಯುವ ಶಕ್ತಿ ಶಾಶ್ವತವಲ್ಲ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಡವರು ಮತ್ತು ದಿನಗೂಲಿ ಕಾರ್ಮಿಕರ ವೃದ್ಧಾಪ್ಯದ ಜೀವನ ಅತ್ಯಂತ ಕಷ್ಟಕರವಾಗಿರುತ್ತದೆ. ಇಂತಹ ಅಸಂಘಟಿತ ವಲಯದ ಕೋಟ್ಯಂತರ ಭಾರತೀಯರ ಬದುಕಿಗೆ ಆಸರೆಯಾಗಿ ಅವರ ಮುಸ್ಸಂಜೆಯ ದಿನಗಳಲ್ಲಿ ಗೌರವಯುತ ಜೀವನ ನಡೆಸಲು ಭಾರತ ಸರ್ಕಾರ ತಂದಂತಹ ಈ ಅದ್ಭುತ ಯೋಜನೆಯೇ ಅಟಲ್ ಪಿಂಚಣಿ ಯೋಜನೆ. ಇದು ಕೇವಲ ಒಂದು ಯೋಜನೆಯಲ್ಲ, ಶ್ರಮಿಕ ವರ್ಗದ ನೆಮ್ಮದಿಯ ನಾಳೆಗೆ ಹಾಕಿದ ಗಟ್ಟಿ ಮುನ್ನುಡಿಯಾಗಿದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಿದವರು ರೂಪಾ ಗೌಡ, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ಇದಾಗಿತ್ತು ಇಂದಿನ ಪ್ರಗತಿ ಪಥ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0488.

0: 7 0 4 9 9 ಎಸ್ಟಡಿ ಕೋಡ್ 0 8 0 ಕೇಳಿ. ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟ್ರಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ವಿಷಯದ ಬಗ್ಗೆ ಯಾವುದೇ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯ ನಿಯಮಗಳ ಪ್ರಕಾರ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದಿಂದ ಉತ್ತರವನ್ನು ಪಡೆಯಲು ಸದಸ್ಯರಿಗೆ ಇದು ಅತ್ಯಂತ ಪ್ರಮುಖ ಸಮಯವಾಗಿದೆ ಎಂದು ಸ್ಪೀಕರ್ ಹೇಳಿದರು. ನೀಟ್ ಕುರಿತು ಚರ್ಚೆ ನಡೆಸಲು ಸಿದ್ಧ ಎಂದು ಸರ್ಕಾರ ಈಗಾಗಲೇ ವಿರೋಧ ಪಕ್ಷದ ಸದಸ್ಯರಿಗೆ ಭರವಸೆ ನೀಡಿದೆ. ಸದನ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಸ್ಪೀಕರ್ ವಿರೋಧ ಪಕ್ಷಗಳನ್ನು ಮನವಿ ಮಾಡಿದರು. ಆದರೂ ಪ್ರತಿಭಟನೆ ಮುಂದುವರಿಸಿದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ, ಭೂಕುಸಿತ ಸೇರಿದಂತೆ ಮಳೆ ಸಂಬಂಧಿತ ವಿಪತ್ತುಗಳಿಂದ ಉಂಟಾದ ಜೀವಹಾನಿಗೆ ದುಃಖ ವ್ಯಕ್ತಪಡಿಸಿದರು. ಜೀವ ಕಳೆದುಕೊಂಡವರ ಸ್ಮರಣಾರ್ಥ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ವಿರೋಧ ಪಕ್ಷದ ಸದಸ್ಯರು ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಈ ವೇಳೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿ, ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚಿಸಲು ಸಿದ್ಧವಾಗಿದೆ, ಆದರೆ ಕಾಂಗ್ರೆಸ್ ಪಕ್ಷ ಷರತ್ತುಗಳನ್ನು ವಿಧಿಸುತ್ತಿದೆ. ಈ ರೀತಿ ಮಾಡುವ ಮೂಲಕ ಚರ್ಚೆಗೆ ಅವಕಾಶ ನೀಡಲು ಕಾಂಗ್ರೆಸ್ ಬಯಸುತ್ತಿಲ್ಲ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆ ವಿಷಯವನ್ನು ರಾಜಕೀಯಗೊಳಿಸಬಾರದು. ಪ್ರಶ್ನಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ಮತ್ತು ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕ್ರಮ ಕೈಗೊಂಡಿದ್ದಾರೆ. ಸಂಸತ್ತಿನಲ್ಲಿ ರಚನಾತ್ಮಕ ಮತ್ತು ಸಮಗ್ರ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು. ಅವರ ರಾಜೀನಾಮೆ ಇಲ್ಲದೆ ಚರ್ಚೆ ನಡೆಯುವುದಿಲ್ಲ ಎಂದು ಹೇಳಿದರು. ಗದ್ದಲದ ಹಿನ್ನೆಲೆಯಲ್ಲಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕ್ರಮಗಳ ಸರಣಿಯನ್ನು ಇದು ಮುಂದುವರಿಸುತ್ತದೆ. ಯುವಕರ ಭವಿಷ್ಯಕ್ಕೆ ಹಾನು ಮಾಡಲು ಪ್ರಯತ್ನಿಸುವವರನ್ನು ಬಿಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಬಳಸುತ್ತಿರುವುದಕ್ಕಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ಆಡಳಿತದ ಕುರಿತಾದ ಉನ್ನತ ಮಟ್ಟದ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ತನ್ನ ಸುಳ್ಳು ನಿರೂಪಣೆಯನ್ನು ಹರಡಲು ಉನ್ನತ ಮಟ್ಟದ ಚರ್ಚೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಟೀಕಿಸಿದ್ದಾರೆ. ಜಮ್ಮು

0: ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶವು ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಸಾರ್ವಭೌಮ ಪ್ರದೇಶವನ್ನು ಅಕ್ರಮವಾಗಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಎಂದು ಪಿ ಹರೀಶ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಗೆ ಭಾರತ ಕರೆ ನೀಡಿದೆ. ಅಲ್ಲದೆ ಮುಕ್ತ, ಎಲ್ಲರನ್ನೂ ಒಳಗೊಂಡ ಮತ್ತು ನಿಯಮ ಆಧಾರಿತ ಇಂಡೋ ಫೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದ 33ನೇ ಆಸಿಯಾನ್ ಪ್ರಾದೇಶಿಕ ಸಚಿವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ.ಎಸ್.ಜಯಶಂಕರ್, ಜಾಗತಿಕ ಸಂಕೀರ್ಣತೆಯ ಸಮಯದಲ್ಲಿ ಇಂಡೋ ಪೆಸಿಫಿಕ್ನಲ್ಲಿ ರಾಜಕೀಯ ಮತ್ತು ಭದ್ರತಾ ಸಮಸ್ಯೆಗಳನ್ನು ಚರ್ಚಿಸಲು ಇದು ಒಂದು ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಪ್ರಾದೇಶಿಕ ಸಹಕಾರದಲ್ಲಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸಿದ ಸಚಿವರು, ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದು, ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜಂಟಿ ಸಮರಾಭ್ಯಾಸವನ್ನು ನಡೆಸುವ ಮೂಲಕ ವಿಪತ್ತು ಪರಿಹಾರಕ್ಕೆ ಭಾರತದ ಸಹಯೋಗದ ವಿಧಾನವನ್ನು ಒತ್ತಿ ಹೇಳಿದರು. ಶ್ರೀಲಂಕಾ, ಫಿಲಿಪೈನ್ಸ್ ಮತ್ತು ಜಮೈಕಾದಲ್ಲಿ ಚಂಡಮಾರುತಗಳು ಹಾಗೂ ಮ್ಯಾನ್ಮಾರ್, ವೆನೆಜುವೆಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಭೂಕಂಪಗಳ ನಂತರ ಪುನರ್ವಸತಿ ಪ್ರಯತ್ನಗಳನ್ನು ಭಾರತ ಇತ್ತೀಚೆಗೆ ಬೆಂಬಲಿಸಿದೆ ಎಂದು ಡಾ.ಎಸ್.ಜಯಶಂಕರ್ ಹೇಳಿದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಯಿತು. 1936ರ ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956ರಲ್ಲಿ ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಷ್ಟೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಿದರು, ಜನರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು, ಭಾರತೀಯ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸಲು ಮತ್ತು ಸಹೋದರತ್ವದ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲು ಶ್ರಮಿಸಿದರು ಎಂದು ಹೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಚಂದ್ರಶೇಖರ ಆಜಾದರ ನಿರ್ಭೀತ ಧೈರ್ಯ ಮತ್ತು ಅಚಲ ದೇಶಭಕ್ತಿಯು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಅವರು ಅಸಂಖ್ಯಾತ ಯುವಕರನ್ನು ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಅವರ ಸಂಕಲ್ಪವು ಎಲ್ಲಾ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ಮಿರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟೀಸ್ ಚೇಂಬರ್ ಅಧ್ಯಕ್ಷೆ ಸೋರಿನ್ ಗ್ರಿಂಡೆನು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 4:30 ಆರಂಭವಾಗಲಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ತಂಡ ಸರಣಿಯಲ್ಲಿ ಶುಭಾರಂಭದ ನಿರೀಕ್ಷೆಯಲ್ಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮ

0: ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಸ್ವರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಂಜುಳಾ ಗುರುರಾಜ್ ಅವರು ಹಾಡಿರುವ ವಚನಗಳು. ಮೊದಲಿಗೆ ಬಸವಣ್ಣನವರ ವಚನ, ವೇದಕ್ಕೆ ಒರೆಯ ಕಟ್ಟುವೆ.

ಇದುವರೆಗೆ ಮಂಜುಳಾ ಗುರುರಾಜ್ ಅವರು ಹಾಡಿದ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ ಕಾರ್ಯಕ್ರಮ. ಆಕಾಶವಾಣಿ ಮಂಗಳೂರು.

0: भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: प्रिय केळुगरे, ಇದೀಗ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಜರಾಮರರಾದಂತಹ ವೀರರು ಅದೆಷ್ಟೋ ಮಂದಿ. ನಮ್ಮ ಇಂದಿನ ಸಂಚಿಕೆಯಲ್ಲಿ ದೇಶದ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಚಿರಸ್ಮರಣೀಯರಾದಂತಹ ಈರ್ವರು ಮಹಾನ್ ವೀರರ ಬಗೆಗೆ ತಿಳಿದುಕೊಳ್ಳೋಣ. ಭಾರತೀಯರಲ್ಲಿ ದೇಶಭಕ್ತಿ ಪ್ರಜ್ವಲಿಸುವಂತೆ ಮಾಡಿದಂತಹ ಓರ್ವ ಪ್ರಮುಖ ಕ್ರಾಂತಿಕಾರಿ ನಾಯಕ ಚಂದ್ರಶೇಖರ್ ಆಜಾದ್ ಎಂದೇ ಗುರುತಿಸಲ್ಪಟ್ಟ ಚಂದ್ರಶೇಖರ್ ಸೀತಾರಾಮ್ ತಿವಾರಿ 1906 ಜುಲೈ 23 ಮಧ್ಯಪ್ರದೇಶದ ಜಬುವಾ ಜಿಲ್ಲೆಯಲ್ಲಿ ಜನಿಸಿದ ಇವರ ಬಗೆಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಹಾಡು, ಕಾವೇರಿ ಚಿತ್ರದ ಗೀತೆಯಿದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ 15ನೆಯ ಕಿರು ವಯಸ್ಸಿನಲ್ಲೇ ಶಿಕ್ಷೆಗೆ ಗುರಿಯಾಗಿ ನ್ಯಾಯಾಧೀಶರ ಮುಂದೆ ನಿಂತಾಗ ತಮ್ಮ ಹೆಸರನ್ನು ಆಜಾದ್ ಎಂದರೆ ಸ್ವತಂತ್ರ ವ್ಯಕ್ತಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಚಂದ್ರಶೇಖರ ಸೀತಾರಾಮ ತಿವಾರಿಯವರು ಮುಂದೆ ಚಂದ್ರಶೇಖರ್ ಆಜಾದ್ ಎಂದೇ ಗುರುತಿಸಲ್ಪಟ್ಟರು. ಇತರರ ಒಳಿತಿಗಾಗಿ ರಾಷ್ಟ್ರಕ್ಕಾಗಿ ಹೋರಾಡುವುದು ತಮ್ಮ ಧರ್ಮ ಎನ್ನುವಂತಹ ಆಜಾದ್ ಅವರು ದೇಶ ಕಂಡಂತಹ ಓರ್ವ ಅಪ್ರತಿಮ ಕ್ರಾಂತಿಶಾಲಿ ಭಾರತೀಯರು. ಭಾರತೀಯರ ದಾಸ್ಯದ ಮುಕ್ತಿಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಸೇನಾನಿ ಇವರು. ಆಂಗ್ಲರ ನಿದ್ದೆ ಕೆಡಿಸಿದ ಹೆಮ್ಮೆಯ ವೀರ ಚಂದ್ರಶೇಖರ್ ಆಜಾದ್. ಇದೀಗ ಕೇಳಿ ನವಭಾರತ ಚಿತ್ರದ ಒಂದು ಗೀತೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ SP ಶೈಲಜಾ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಚಕ್ರವರ್ತಿ ಅವರ ಸಂಗೀತವಿದೆ.

ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪ್ರವರ್ತಕರಾಗಿ ಹೋರಾಟಗಾರರಾಗಿ ಗುರುತಿಸಿಕೊಂಡಂತಹ ಇನ್ನೋರ್ವ ಮಹಾನ್ ನಾಯಕ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದವರು. ರಾಷ್ಟ್ರ ಸೇವೆಯ ಕಾಯಕಕ್ಕೆ ಅಡ್ಡಿಯಾಗಬಾರದು ಎಂಬ ನಿಟ್ಟಿನಲ್ಲಿ ತಮ್ಮ ಪ್ರೀತಿಯ ಕಾಯಕವಾಗಿದ್ದಂತಹ ಅಧ್ಯಾಪಕ ವೃತ್ತಿಗೆ ರಾಜೀನಾಮೆಯನ್ನು ನೀಡಿ ತಮ್ಮ ಪೂರ್ಣ ಸಮಯವನ್ನು ಪತ್ರಿಕೆಗಳಿಗಾಗಿ ರಾಜ್ಯ ಕಾರ್ಯಕ್ಕಾಗಿ ಮೀಸಲಿಟ್ಟವರು. ಇದೀಗ ಕೇಳಿ ಶಾಂತಿ ಕ್ರಾಂತಿ ಚಿತ್ರದ ಒಂದು ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ನಮ್ಮ ಹೋರಾಟ ರಾಜಮಾರ್ಗದಲ್ಲಿಯೇ ನಡೆಯಬೇಕೇ ಹೊರತು ಅಪಮಾರ್ಗದಿಂದ ಅಲ್ಲ ಎಂಬ ದೃಢ ನಿಲುವು ಹೊಂದಿದ್ದಂತಹ ತಿಲಕರು ಆರಂಭಿಸಿದಂತಹ ಕೇಸರಿ ಪತ್ರಿಕೆ ರಾಷ್ಟ್ರ ಹಾಗೂ ರಾಜ್ಯದ ವಿದ್ಯಮಾನಗಳನ್ನು ವಿಶೇಷವಾಗಿ ವಿಶ್ಲೇಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಬಹಳ ದೊಡ್ಡ ಪ್ರಮಾಣದ ವಾಚಕ ವರ್ಗವನ್ನೇ ಹುಟ್ಟುಹಾಕಿದ ಈ ಪತ್ರಿಕೆ ಇದರ ಬರಹಗಳು ಅನ್ಯ ಭಾಷೆಯ ಓದುಗರಿಗೆ ತಲುಪಬೇಕು ಎಂಬುದಕ್ಕಾಗಿಯೇ ಕೆಲವು ಪತ್ರಿಕೆಗಳು ಕೂಡ ಹುಟ್ಟಿಕೊಂಡವು. ಆ ಮೂಲಕ ಓದುಗರಲ್ಲಿ ಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ಕೂಡ ಇದು ಬೆಳೆಸಿತು. ಇದೀಗ ಕೇಳಿ ಪ್ರಥಮ ಉಷಾಕಿರಣ ಚಿತ್ರದ ಒಂದು ಗೀತೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ, ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಬ್ರಿಟಿಷರ ಒಡೆದು ಆಳುವ ನೀತಿಯನ್ನು ವಿರೋಧಿಸಿ ರಾಷ್ಟ್ರೀಯತೆ ಹಾಗೂ ಒಗ್ಗಟ್ಟನ್ನು ಬೆಳೆಸಲು ತಿಲಕರು ಪ್ರಬಲವಾದ ಅಸ್ತ್ರವಾಗಿ ಬಳಸಿಕೊಂಡದ್ದೇ ಸಾರ್ವಜನಿಕ ಗಣೇಶೋತ್ಸವವನ್ನು. ಆ ಮೂಲಕ ಧಾರ್ಮಿಕ ಆಚರಣೆಗೆ ಒಂದು ಸಾಮಾಜಿಕ ಆಯಾಮವನ್ನು ನೀಡಿದವರು. ಸ್ವದೇಶಿ ಉದ್ಯಮ, ಸತಿ ಪದ್ಧತಿ, ಮಹಿಳಾ ಶಿಕ್ಷಣ, ಅಸ್ಪೃಶ್ಯತಾ ನಿವಾರಣೆ, ಮದ್ಯಪಾನ ನಿಷೇಧ, ಹೀಗೆ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನು ಬೆಂಬಲಿಸಿದವರು. ತಿಲಕರನ್ನು ಲೋಕಮಾನ್ಯರನ್ನಾಗಿಸಿದ್ದು ಕೇವಲ ಅವರ ಸ್ವಾತಂತ್ರ್ಯ ಪರವಾದ ಹೋರಾಟ ಮಾತ್ರವಲ್ಲ, ಅವರ ಧೀರ ವ್ಯಕ್ತಿತ್ವ ಹಾಗೂ ಗುಣಶ್ರೀಮಂತಿಕೆ ಎಂದರೂ ಕೂಡ ತಪ್ಪಾಗಲಾರದು. ಇದೀಗ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾದಂತಹ KS ನರಸಿಂಹಸ್ವಾಮಿ ಅವರ ರಚನೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ಮಾಡಿದ್ದಾರೆ CS ಅಶ್ವಥ್.

ಬ್ರಿಟಿಷರಿಂದ ದಿ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಎಂದೇ ಕರೆಸಿಕೊಂಡಂತಹ ತಿಲಕರು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಘೋಷವಾಕ್ಯದೊಂದಿಗೆ ಸ್ವರಾಜ್ಯದ ಕನಸನ್ನು ನಿಜಾರ್ಥವಾಗಿಸಿದವರು. ಭಾರತ ಕಂಡಂತಹ ದಿಟ್ಟ ಲೋಕನಾಯಕ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು 1920 ಅಸ್ತಂಗತರಾದರು. ಅವರ ಸ್ಮರಣಾರ್ಥ 1983 ತಿಲಕ್ ಸ್ಮಾರಕ ಮಂದಿರ ಟ್ರಸ್ಟ್ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರಾರಂಭಿಸಿತು. ಪ್ರತಿ ವರ್ಷ 1 ರಾಷ್ಟ್ರದ ಪ್ರಗತಿಗಾಗಿ ಗಣನೀಯ ಸೇವೆ ಸಲ್ಲಿಸಿದಂತಹ ಮಹನೀಯರನ್ನು ಗುರುತಿಸಿ ಗೌರವಿಸುವಂತಹ ಈ ಪ್ರಶಸ್ತಿ ಈ ಬಾರಿ ದೊರಕಿದ್ದು ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂತಹ ಶ್ರೀ ಅಜಿತ್ ದೋವೆಲ್ ಇವರಿಗೆ. ಇದೀಗ ಕೇಳಿ ಮಾಸ್ ಲೀಡರ್ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಜೋಗಿ ಪ್ರೇಮ್, ಚಿಂತನ್ ವಿಕಾಸ್ ಹಾಗೂ ಗೋವಿಂದ್ ಕರ್ನೂಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥ್ ಅವರ ಸಂಗೀತವಿದೆ.

ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹೆಚ್ಚಿಸಿದಂತಹ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಹಾಗೂ ಚಂದ್ರಶೇಖರ್ ಆಜಾದ್ ಇವರಿರುವರ ಬದುಕೆ ನಮಗೆಲ್ಲ ಒಂದು ಮಹೋನ್ನತವಾದ ಸಂದೇಶ ಅಂತ ಹೇಳ್ತಾ, ಅವರ ಜನ್ಮದಿನವಾದ ಇಂದು ಅವರನ್ನು ಗೌರವದಿಂದ ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: ಮಾರ್ನಿಂಗ್ ವಾಕ್ ಚಿತ್ರಕ್ಕಾಗಿ ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ನೀದಾ ಫಾಜ್ಲಿ ಅವರ ಸಾಹಿತ್ಯಕ್ಕೆ ಜೀತ್ ಗಾಂಗೂಲಿ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಾಂತಾರ ಚಿತ್ರದ ಗೀತೆ. ಹಾಡಿದ್ದಾರೆ ನಕಾಶ್ ಅಜೀಜ್ ಹಾಗೂ ಚಿನ್ಮಯಿ ಶ್ರೀಪಾದ. ಅರಾಫತ್ ಮೊಹಮೂದ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.
1: ಇದ್ದೇ ಆಗ್ಬೇಕು ಮುನ್ನ ಸರ್.

ಆಕಾಶವಾಣಿ ಮಂಗಳೂರು, ಸಮಯ 2:30 ನಿಮಿಷವಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕ್ರಮವನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನಹರಿಸುವಂತೆ ಸಲಹೆ ನೀಡಿದ್ದಾರೆ.
1: CSR is no longer a charity. It is a strategic investment on sustainable development for all of us growth. Who have grown, who have made profits, we should share this society. That is society. What the earlier UPA government and they said, it is a very noble India. So responsible corporate leaders, have definitely many of them have taken it up very seriously. So this leadership can accelerate the journey towards the great development what India can look at.
0: ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026 2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಬಳಸಲಾಗುವ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ಕೊಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ಸಿಟಿ ಹಂತ 1 200 acres ವಿಸ್ತಾರದ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆರಂಭವಾದ 15th ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 crore ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವ 3,500 ಹೆಚ್ಚು ಇಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100 ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 nanometer ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನೂ ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಎಲ್ಸಿನಾ ವರದಿ 2026 ಬಿಡುಗಡೆ ಮಾಡಿದರು. ಕರ್ನಲ್ ಲಾಕ್ಯಾಜಿತ್ ಸಿಂಗ್ ಚೌಹಾಣ್ ಭವಿಷ್ಯದ ಡ್ರೋನ್ ಮತ್ತು ತಂತ್ರಜ್ಞಾನ ಕುರಿತು ಬರೆದಿರುವ ವಿಂಗ್ಸ್ ಆಫ್ ಅಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿನ ಬರಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಸಿದ್ಧವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೂ 1 crore ರೂಪಾಯಿ ನೀಡಲು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಪ್ರತಿ ಜಿಲ್ಲೆಗೆ 5 crore ರೂಪಾಯಿ ನೀಡಲಾಗಿದೆ. ಈಗಾಗಲೇ ಪಿಡಿ ಖಾತೆಗಳಲ್ಲಿ 329 crore ರೂಪಾಯಿ ಲಭ್ಯವಿದ್ದು ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಪ್ರಗತಿ ಪರಿಶೀಲನೆ ಬಾಕಿ ಇದೆ. ಬಳಿಕ ರಾಜ್ಯದ ಬರಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯಡಿ ಜನರಿಗೆ ಉದ್ಯೋಗ ನೀಡುವಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಾಗಿದ್ದು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಢದ ಪಟ್ಟಣದಲ್ಲಿ ನಡೆದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಶೋಕ ಕುಮಾರ ಬಾಗಮಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೊರಣ ವಾರದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಟ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಿಎಸ್ಆರ್ ಉಪಕ್ರಮ.

0: ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಲು ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕೆಪಿಸಿಸಿ ಕಚೇರಿಯ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಹರಿಹರ ಕ್ಷೇತ್ರದ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದು ಬಿಜೆಪಿ ತಿಳಿಸಿದೆ. ಘಟನೆ ಖಂಡಿಸಿ ವಿಧಾನಸೌಧದ ಎದುರು ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ಸದಸ್ಯ ಸಿಟಿ ರವಿ, ಹಲವು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ನಿಲಯದಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಗಿತ್ತು. 1936 June 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೋಯಿಡಾ ಹಾಗೂ ದಾಂಡೇಳಿಯ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಅನಗತ್ಯವಾಗಿ ಮಕ್ಕಳು ಮನೆಗಳಿಂದ ಹೊರಗೆ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಹಾಗೂ ಮಳೆ ಸಂಬಂಧಿತ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿಯಲ್ಲಿ 200 ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಜನರ ಗುಳಿಯ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ ನಜೀಂ ಅರ್ಷದ್ ಅವರ ಧ್ವನಿಯಲ್ಲಿ ವಿಷ್ಣುಪ್ರಿಯ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗೋಪಿ ಸುಂದರ್ ಅವರ ಸಂಗೀತವಿದೆ.

ಮುಂದೆ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಸುಮಂಗಲಿಯವರು ಹಾಡಿರುವ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ನೀಡಿದ್ದಾರೆ ರಮೇಶ್ ಕೃಷ್ಣ. ಚಿತ್ರ ನೀನೆಲ್ಲೋ ನಾನಲ್ಲೇ.

ಕಾಲ್ಗೆಜ್ಜೆ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಹಾಗೂ ಅನುರಾಧ ಭಟ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಹಾಗೂ ಸಂಗೀತ ಗಂಧರ್ವ ಅವರದು. ಮುಂದೆ ಕೇಳಿ ಬೆಂಗಳೂರು 560023 ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್. ಪ್ರದೀಪ್ ರಾಜ್ ಅವರ ಸಾಹಿತ್ಯಕ್ಕೆ ಅರುಣ್ ಆಂಡ್ರೋ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮರ್ಫಿ ಚಿತ್ರದ ಗೀತೆ. ಹಾಡಿದ್ದಾರೆ ರಜತ್ ಹೆಗ್ಡೆ ಹಾಗೂ ನಾದಿಯಾ ರೆಬೆಲ್ಲೋ. ಧನಂಜಯ ರಂಜನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ಜನಪದ ಸಂಗೀತ, ಕಾಸರಗೋಡಿನ ಶ್ರೀನಾ ಪಿಪಿ ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಠಗಳನ್ನು ಕೇಳುವಿರಿ. 5:30 ಯುವವಾಣಿಯಲ್ಲಿ ಭೂಮಿಕಾ ಹೆಗ್ಡೆ ಅವರಿಂದ ಭಾವಗೀತೆಗಳು, ಬಳಿಕ ಮೇಧಾಭಟ್ ಅವರಿಂದ ಹಾರ್ಮೋನಿಯಂ ವಾದನ ಕೇಳುವಿರಿ. ಹಾಗೆಯೇ ಪ್ರತೀಕ್ಷಾ ಪೂಜಾರಿ ಅವರಿಂದ ಸ್ವರಚಿತ ಕವನ ವಾಚನಗಳನ್ನು ಕೇಳಬಹುದು. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿಯಲ್ಲಿ ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಭಾವಗೀತೆಗಳು, 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ವಾರಿಜಾ ನೀರ್ಬೈಲ್ ಅವರಿಂದ ಭಾಷಣ, ಬಾಲಾವಳಿಕಾರ ಸಾರಸ್ವತ ಬ್ರಾಹ್ಮಣ ಷೋಡಶ ಸಂಸ್ಕಾರದ ಆಚರಣೆ. 9:15 ಸ್ಪಾಟ್ಲೈಟ್, 9:30 ಚಿತ್ರಗೀತೆಗಳು. ಈ ರಾತ್ರಿ 10 ಗಂಟೆಗೆ ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರವಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ FM ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 3:05:22. ನಮ್ಮ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಸಾಯಂಕಾಲದ ಪ್ರಸಾರ 5 ಗಂಟೆಗೆ ಆರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರಮೀಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕಾಸರಗೋಡಿನ ಶ್ರೀಮತಿ ಶ್ರೀನಾ ಪಿಪಿ ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಠಗಳು. ಈಗ ಮೊದಲಿಗೆ ಮದುಮಗಳನ್ನ ಅಲಂಕಾರ ಮಾಡಿ ಸಿದ್ಧಗೊಳಿಸುವ ಹಾಡು ಶ್ರೀಮತಿ ಜೊಹರಾ ಅವರ ಧ್ವನಿಯಲ್ಲಿ.

ಇನ್ನು ಮುಂದೆ ಅಲಂಕರಿಸಲ್ಪಟ್ಟ ಮದುಮಗಳನ್ನ ಸಭೆಗೆ ಕರೆದುಕೊಂಡು ಬರುವ ಹಾಡು ಶ್ರೀಮತಿ ರಹಮತ್ ಮಟ್ಟೂಲ್ ಅವರ ಧ್ವನಿಯಲ್ಲಿ.

ಮುಂದೆ ಕೇಳಿ ಮದುಮಗ ಮದುಮಗಳ ಮನೆಗೆ ಬರುವಾಗ ಹಾಡುವ ಸಿಫತ್ ಹಾಡು ಶ್ರೀ ಅಜೀಜ್ ಕಲಾಯಿ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಕಾಸರಗೋಡಿನ ಶ್ರೀಮತಿ ಶ್ರೀನಾ ಪಿಪಿ ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಠಗಳನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಈ ಗೀತೆ ಕೇಳುತ್ತಿದ್ದರೆ ನಮ್ಮ ಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ ಎಸ್ ಪಿ ಬಿ ಸರ್ ಹಾಗೂ ಎಸ್ ಜಾನಕಿಯವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ಕೇಳುಗರೆ, ಈ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು.

0: ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು?
0: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
1: ನಾನಿಲ್ವಾ?

0: ಏನೆ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು?
0: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
1: ನಾನಿಲ್ವಾ ನನ್ನಿಂದ?
0: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ
1: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
0: ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ?
1: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
0: ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ?
1: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
0: ಬರ್ಕೊತೀನಿ.
1: 8 7 8 7 0 0 0 0 0 1 4 2 4 2
0: ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
1: ಅಷ್ಟೇ ಸುಲಭ.

ಕೇಳುಗರೆ, ಈ ರಾತ್ರಿ 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾವಗೀತೆಗಳು, ಬಳಿಕ ಹಾರ್ಮೋನಿಯಂ ಸೋಲೋ, ತದನಂತರ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಭೂಮಿಕಾ ಹೆಗ್ಡೆ ಅವರಿಂದ ಭಾವಗೀತೆಗಳು. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನಿಶ್ ಕುಮಾರ್ ಛಾವಣಿ, ತಬಲ ಗೌತಂಬಿ. ಇದೀಗ ಕೇಳಿ ಹೂವು ಎಲ್ಲಿಯೂ ಬಿದ್ದರೇನು.

ಕೇಳುಗರೆ, ಇದುವರೆಗೆ ಭೂಮಿಕಾ ಹೆಗ್ಡೆ ಅವರಿಂದ ಭಾವಗೀತೆಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನೀಶ್ ಕುಮಾರ್ ಛಾವಣಿ, ತಬಲ ಗೌತಮ್ ಬಿ. ಇನ್ನು ಮುಂದೆ ಕೇಳಿ ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲೋ, ತಬಲಾ ಸಹಕಾರ ಗೌತಮ್ ಬಿ. ಇದೀಗ ಕೇಳಿ ಯಮನ್ ರಾಗ ತಾಳ ದೃತ್ತಿಂತ.

0: ಕೇಳುಗರೆ, ಇದುವರೆಗೆ ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲೋ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ಗೌತಮ್ ಬಿ. ಮುಂದೆ ಕೇಳಿ, ಪ್ರತೀಕ್ಷಾ ಪೂಜಾರಿ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ.
1: ನನ್ನ ಮೊದಲ ಕವನ ಶೀರ್ಷಿಕೆ ಹೀಗಿದೆ, ಕಾಲೇಜು ಬ್ಯಾಗಿನ ಕಾಡಿದ ನೆನಪುಗಳು. ಕಾಲೇಜು ಬ್ಯಾಗಿನ ಕಾಡಿದ ನೆನಪುಗಳು. ಹೀಗೆ ಒಮ್ಮೆ ತಿಕ್ಕಿ ತೊಳೆಯುತ್ತಿದ್ದೆ ನನ್ನ ಕಾಲೇಜಿನ ಬ್ಯಾಗನ್ನು. ಅದು ಕಾಲೇಜು ಕೊನೆಗೊಂಡ ಮರುದಿನವಾಗಿತ್ತು. ಕೊಳೆಯ ಜೊತೆ ಬೇಸರದ ಭಾವವನ್ನು ತೊಳೆಯುವ ಉದ್ದೇಶವಿದ್ದಂತಿತ್ತು ನನಗೆ. ತಿಕ್ಕಿ ತೊಳೆಯುತ್ತಿದ್ದಂತೆಲ್ಲ ಬ್ಯಾಗಿನ ಮೇಲೆ ಪ್ರೀತಿ ಉಕ್ಕಿ ಬರುತ್ತಿತ್ತು. ಸದಾಕಾಲ ಜೊತೆಯಾಗಿದ್ದ ಬ್ಯಾಗ್ ಅದು ಮೌನದಲ್ಲೇ ಮರುಗುತ್ತಿತ್ತು. ಪ್ರತಿ ಬಾರಿ ನನಗೆ ವಿದ್ಯಾರ್ಥಿ ಎಂಬ ಗುರುತು ನೀಡಲು ಹೆಗಲನಪ್ಪಿ ಕೂರುತ್ತಿತ್ತು. ಪ್ರತಿ ಮುಂಜಾನೆ ನನಗಿಂತ ಮುನ್ನವೇ ರೆಡಿಯಾಗಿ ಕಾಲೇಜು ಸೇರಲು ಹಾತೊರೆಯುತ್ತಿತ್ತು. ಮಳೆಗಾಲದಲ್ಲಿ ಬೆಚ್ಚಗೆ ನಾನಪ್ಪಿ ನಡೆವಾಗ ನನ್ನ ಎದೆಗುರಗಿ ಮಲಗುತ್ತಿತ್ತು. ಬಸ್ ಮಿಸ್ ಮಾಡಿಕೊಂಡು ಬಸ್ ಸ್ಟಾಪಿನಲ್ಲಿ ಒಬ್ಬೊಂಟಿಯಾದಾಗ ನನ್ನ ಜೊತೆ ಕುಳಿತು ಸಮಯ ಕಳೆಯುತ್ತಿತ್ತು. ಕ್ಲಾಸ್ ಬಂಕ್ ಮಾಡುವಾಗಲೂ, ಕ್ಯಾಂಟೀನ್ನಲ್ಲಿ ಹರಟುವಾಗಲೂ, ಕಾಲೇಜಿನ ಮೂಲೆ ಮೂಲೆ ತಲುಪುವಾಗಲೂ ಅದು ನನ್ನ ಸಂಗಾತಿಯಾಗಿರುತ್ತಿತ್ತು. ಕಾರ್ಕಳದ ಗಲ್ಲಿ ಗಲ್ಲಿಗೂ ನನ್ನ ಜೊತೆ ಗಸ್ತು ತಿರುಗುತ್ತಿತ್ತು. ನಾನೆಂದರೆ ಅದಕ್ಕೂ ಪ್ರೀತಿ ಇತ್ತು. ಬ್ಯಾಗ್ ಎಂದರೆ ನನಗೂ ಅಪಾರ ಅಕ್ಕರೆ ಇತ್ತು. ಹಿಂದೇಕೋ ಅದು ಮೌನವಾಗಿತ್ತು, ಮೌನದಲ್ಲೇ ಮರುಗುತ್ತಿತ್ತು. ಹೀಗೆ ಬ್ಯಾಗನ್ನೊಮ್ಮೆ ತಿಕ್ಕಿ ತೊಳೆಯುತ್ತಿದ್ದಾಗ ಬ್ಯಾಗಿನ ಕೊಳೆ ಕಳೆಯಿತು, ನೆನಪಿನ ಪುಟ ತೆರೆಯಿತು. ನನ್ನ ಮುಂದಿನ ಕವನದ ಶೀರ್ಷಿಕೆ ನೆಚ್ಚಿನ ಹಾಡು. ಗಮನ ಸೆಳೆಯುವ ಎಲ್ಲಾ ಗೀತೆಗಳನ್ನು ಗುನುಗುವಾಸೆ, ಹೃದಯ ಮುಟ್ಟಿದ ಎಲ್ಲಾ ಹಾಡಿಗೂ ಧ್ವನಿ ನೀಡುವಾಸೆ, ಸಾಲುಗಳ ಸಾಂಗತ್ಯ ಬದುಕಿಗೆ ನಿತ್ಯವೂ ಬೇಕೆನ್ನುವಾಸೆ, ಪ್ರತಿ ಖುಷಿಗೂ ತೀರಾ ಸಂಕಟಕ್ಕೂ ಗೀತೆಗಳನ್ನೇ ಗುರಿಯಾಗಿಸುವಾಸೆ, ಮೆದುಳಿನಲ್ಲಿ ಪ್ರಸಾರವಾಗುವ ಮೆಚ್ಚಿನ ಸಂಗೀತವೊಂದಕ್ಕೆ ಪ್ರತಿ ಬಾರಿ ಧ್ವನಿ ನೀಡುವಾಸೆ. ಮುಂದಿನ ಕವನದ ಶೀರ್ಷಿಕೆ ಮುತ್ತುಚಂದ್ರನ ಅಂದ ನೋಡಲು ಸಾಲುಗಟ್ಟಿದ್ದವು ತಾರೆಗಳು, ಮೋಡಗಳ ಮಧ್ಯೆ ಸರಿದು ಸರಿದು ಹಲ್ಲು ಕಿರಿದು ನಗುತ್ತಿದ್ದನು ಚಂದಿರನು. ತಿಳಿಯಾಗಸದಲ್ಲಿ ಚಂದ್ರನ ಬೆಳದಿಂಗಳು ತುಂಬಿ ಹರಿಯುತ್ತಿತ್ತು. ಮೋಡವೊಂದು ಸರಿದು ಹರಿದು ಚಂದ್ರಮನ ದೃಷ್ಟಿ ತೆಗೆಯುತ್ತಿತ್ತು. ಚುಕ್ಕಿತಾರೆಯೊಂದು ಮೋಡಕ್ಕೆ ಹೀಗೆ ಕದರುತ್ತಲಿತ್ತು, ಹೇ ಮಳೆಯಗೂಡೆ, ಜಾಗವಾ ಬಿಡೆ, ಅವನು ನಿನಗೆ ಮಾತ್ರ ಸ್ವಂತವಲ್ಲ, ಭುವಿಗೂ ಕೂಡ ಗೆಳೆಯ ಅವನು, ಮಗುವಿಗೊಬ್ಬ ಮಾಮ ಅವನು, ಪ್ರೇಯಸಿಯೊಬ್ಬಳ ಉಡುಗೊರೆ ಅವನು, ಬಿಸಿಲ ಬೇಗೆಗೆ ಬೆಂದ ಭುವಿಗೆ ತಂಪನೆರೆಯುವ ಬಂಧು ಅವನು. ಚುಕ್ಕಿಯಲ್ಲಿ ಹೊಗಳಿದಂತೆ ಚಂದ್ರ ಹೊಳೆಯುತ್ತಿದ್ದನು, ನಾಚಿ ನಾಚಿ ಕೆಂಪಗಾಗಿ ಕಳೆಯ ತುಂಬಿಕೊಂಡನು. ಭುವಿಗೂ ಬಾನಿಗೂ ಬೆಳದಿಂಗಳ ಬಾಂಧವ್ಯ ನೀಡಿ ನಗುತ್ತ ನಿಂತನು ಮುದ್ದು ಚಂದ್ರಮನು, ಮುದ್ದು ಚಂದ್ರಮನು. ನನ್ನ ಮುಂದಿನ ಕವನದ ಶೀರ್ಷಿಕೆ ಹೀಗಿದೆ, ಬದುಕು ಬದಲಾವಣೆಯ ಸಾಗರ. ಬದುಕು ಬದಲಾವಣೆಯ ಸಾಗರ. ಹೊಸ ಚಿಗುರು ಬೆಳೆಯಲು ತರಗೆಲೆಯು ಉದುರಿ ಹರಿಸಬೇಕಂತೆ, ಕತ್ತಲೊಂದು ಕಳೆದಾಗ ಸೂರ್ಯರಶ್ಮಿಗೆ ಜಾಗವಂತೆ, ಜೀವನದ ನದಿಯು ಹರಿದರೆ ಚಂದವಂತೆ, ನಿಂತ ನೀರಿನಲ್ಲಿ ಕಲ್ಮಶವೇ ಅಧಿಕವಂತೆ, ಬದಲಾವಣೆ ಬದುಕಿಗೆ ಬೇಕಂತೆ, ಹೊಸ ಬದುಕಿಗೆ ಹೊಸ ಹೆಜ್ಜೆ ಇಡಲೇಬೇಕಂತೆ, ಹೊಸ ಬದುಕಿಗೆ ಹೊಸ ಹೆಜ್ಜೆ ಇಡಲೇಬೇಕಂತೆ. ಮುಂದಿನ ಕವನದ ಶೀರ್ಷಿಕೆ ಹೀಗಿದೆ, ಅಮ್ಮ ಅಮ್ಮ. ಅಕ್ಕರೆಯ ಮಡಿಲಲ್ಲಿ ಸಕ್ಕರೆಯ ತುತ್ತಿಟ್ಟವಳು, ಚಂದ್ರನ ನೆಪತೋರಿ ನಿದ್ರೆಗೆ ಕರೆ ಕೊಟ್ಟವಳು, ಮಗುವಿನ ನಗುವಲ್ಲಿ ಕಷ್ಟಗಳ ಮರೆತವಳು, ನೋವ ಮರೆಯಲಿಟ್ಟು ಮಮತೆಯ ತೋರಿದಳು. ಜಗದಲ್ಲಿ ಕೋಟಿ ಸಂತೋಷವಿರಲಿ, ಮಗುವಿನ ನಗುವಿಗಿಂತ ಸಂತೋಷವಿಲ್ಲ ಅವಳಿಗೀ ಜಗದಲ್ಲಿ, ಮರೆವಳು ಕಡು ಕಷ್ಟವ ಮಗುವ ಗೆಲ್ಲುವ ನಗುವಲ್ಲಿ, ಅವಳಿಗ್ಯಾವ ಸರಿಸಾಟಿಯಿಲ್ಲ ಈ ಭುವಿಯಲ್ಲಿ, ತಾಯಿ ಮಾತೆ ಮಮಕಾರ ಮನದಲ್ಲಿರುವುದು ಕಂದನ ಜೀವನದ ಚಿತ್ತಾರ, ಅದಕ್ಕಾಗಿ ದಾಟುವಳು ಕಷ್ಟಗಳ ಸಾಗರ, ಬೇಕಾಗಿರುವುದು ಮಗುವ ನಗುವ ಸಡಗರ, ಸುಖದಲವಳ ಸ್ಮರಿಸಬೇಕು ತಾಯಿ ಋಣವ ಭುವಿಯ ಋಣವ ತೀರಿಸಬೇಕು, ತ್ಯಾಗದ ತಾಯಿಗೆ ಶಿರಬಾಗಬೇಕು, ಏಳೇಳು ಜನ್ಮಕ್ಕೂ ಋಣಿಯಾಗಿರಬೇಕು, ಜಗದ ಖುಷಿಯೆಲ್ಲವನ್ನೂ ಅವಳೆದುರು ಇಡಬೇಕು, ಇರಬಹುದು ಜಗದಲ್ಲೇಳು ಅದ್ಭುತಗಳು ಅವುಗಳನ್ನು ಮೀರಿಸುವವಳು ಈ ಕರುಣಾಳು, ಕೊಡುವಳು ಪ್ರೀತಿ ಮಮತೆ ನಿಸ್ವಾರ್ಥದಳು, ಸಾಲಬಹುದೇ ಋಣ ಸಂಧಿಸಲು ಸಾವಿರಾರು ಯುಗಗಳು. ಮುಂದಿನ ಕವನದ

ಶೀರ್ಷಿಕೆ ಹೀಗಿದೆ, ದೀಪ. ದೀಪಗಳು ದಿವ್ಯತೆಯ ಸಂಕೇತ. ಪ್ರಾರ್ಥನೆಗಾಗಲಿ ಪ್ರಾರಂಭಕ್ಕಾಗಲಿ ಜೊತೆಯಾಗಿ ನಮ್ಮೆಲ್ಲರ ಯಶಸ್ಸನ್ನು ಬಯಸುತ್ತದೆ. ಮುಂದಿನ ಕವನದ ಶೀರ್ಷಿಕೆ ಹೀಗಿದೆ, ಕೋಗಿಲೆಯು ನ ಕೋಗಿಲೆಯು ನ ಕೋಗಿಲೆಯು ನಾನೆ ಬಂದೆನು ನಿನಗಾಗಿ, ಮಾಮರವೆ ನೀನಿಲ್ಲು ಎಂದಿಗೂ ನನಗಾಗಿ. ವಸಂತನ ಕಾಲದಲ್ಲಿ ಚಿಗುರೆಲೆಯ ಸಂತಸದಲ್ಲಿ ಅರಸುತಿಹೆ ನಿನಗಾಗಿ ಮಂಜಿನ ಮಡಿಲಲ್ಲಿ, ಕಾನನದ ಊರಿನಲ್ಲಿ ನೀನಿರುವೆಯಲ್ಲಿ ನಾ ಬರುವೆ ಅಲ್ಲೇ ಸ್ವರಗಳ ಜೊತೆಯಲ್ಲಿ. ಕೋಗಿಲೆಯು ನಾನೆ ಬಂದೆನು ನಿನಗಾಗಿ, ಮಾಮರವೆ ನೀನಿಲ್ಲು ಎಂದಿಗೂ ನನಗಾಗಿ. ನಮ್ಮಿಬ್ಬರ ಸ್ನೇಹದಲ್ಲಿ ಈ ಜಗವು ಮಿನುಗುತ್ತಿರಲಿ, ನನ್ನ ಸ್ವರದಿಂಪಲ್ಲಿ ನಿನ್ನ ಮರ ತಂಪಲ್ಲಿ, ನಗುವು ತುಂಬಿರಲಿ ಕೋಟಿ ಮನಗಳಲ್ಲಿ, ಮುಸ್ಸಂಜೆ ಸೂರ್ಯನ ನೆನಪಲ್ಲಿ ನಾನಿರುವೆ ನಿನ್ನಲ್ಲಿ, ಮುಂಜಾನೆ ಮಂಜಿನ ಜೊತೆಯಲ್ಲಿ ಹಾಡುವೆನು ಕೇಳಿಲ್ಲಿ. ನಮ್ಮಿಬ್ಬರ ಸ್ನೇಹವು ಚಿರಕಾಲ ಉಳಿಯಲಿ, ನವ ವಸಂತ ಮಾಸವು ನಮಗಾಗಿ ಕಾಯಲಿ. ಕೋಗಿಲೆಯು ನಾನೇ ಬಂದೆನು ನಿನಗಾಗಿ, ಮಾಮರವೆ ನೀನಿಲ್ಲು ಎಂದಿಗೂ ನನಗಾಗಿ. ಮುಂದಿನ ಕವನದ ಶೀರ್ಷಿಕೆ ಮುಂಜಾನೆಯ ಮೆರುಗು. ಮುಂಜಾನೆಯ ಮೆರುಗು. ಈ ರಮ್ಯ ಪ್ರಕೃತಿ ಪ್ರತಿದಿನವೂ ನೂತನ, ನವನವೀನ ರಂಗಿನಲ್ಲಿ ನಿತ್ಯ ನೇಸರನ ಆಗಮನ. ಮುಂಜಾವಿನಲ್ಲಿ ಪಕ್ಷಿಗಳ ಗಾನ ಮಾಧುರ್ಯಕ್ಕೆ ಯಾರೂ ಯಾಕೆ ನೀಡಿಲ್ಲ ಪ್ರಶಸ್ತಿ ಪುರಸ್ಕಾರಗಳನ್ನ? ಮುಂಜಾವಿನಲ್ಲಿ ಪಕ್ಷಿಗಳ ಗಾನ ಮಾಧುರ್ಯಕ್ಕೆ ಯಾರು ಯಾಕೆ ನೀಡಿಲ್ಲ ಪ್ರಶಸ್ತಿ ಪುರಸ್ಕಾರಗಳನ್ನ? ಬೆಳಗಿನ ಇಬ್ಬನಿಗೂ ಮೆಲುವಾಗಿ ಬೀಸೋ ತಂಗಾಳಿಗೂ ಯಾರು ತಿಳಿಸಿದ್ದು ಸ್ನೇಹದ ಪರಿಯನ್ನ? ಬೆಳಗಿನ ಇಬ್ಬನಿಗೂ ಮೆಲುವಾಗಿ ಬೀಸುವ ತಂಗಾಳಿಗೂ ಯಾರು ತಿಳಿಸಿದ್ದು ಸ್ನೇಹದ ಪರಿಯನ್ನ? ಪ್ರತಿದಿನವೂ ಭೇಟಿಯಾಗಿ ಹಂಚಿಕೊಳ್ಳುತ್ತವೆ ಕುಶಲೋಪರಿಯನ್ನ. ಪ್ರತಿದಿನವೂ ಭೇಟಿಯಾಗಿ ಹಂಚಿಕೊಳ್ಳುತ್ತವೆ ಕುಶಲೋಪರಿಯನ್ನ. ಪರಿಸರವೇ ಜೀವನ, ಪ್ರಕೃತಿ ಉಳಿದರೆ ಮಾತ್ರ ಉಳಿಯುವುದು ಜನಜೀವನ. ಪ್ರಕೃತಿ ಉಳಿದರೆ ಮಾತ್ರ ಉಳಿಯುವುದು ಜನಜೀವನ. ಮುಂದಿನ ಕವನದ ಶೀರ್ಷಿಕೆ ಪರಮಾದ್ಭುತ ಪ್ರೀತಿ. ಹೃದಯ ಇರುವುದು ಒಂದು ಮುಷ್ಟಿ, ಅವನ ಹೃದಯಕ್ಕೆ ಚೂರು ನೋವಾದರೂ ಈ ಹೃದಯ ನಡುಗುವುದು. ಆ ಉಸಿರಿನ ಸಣ್ಣ ಏರುಪೇರು ಸಹ ಈ ಹೃದಯ ಅರಿಯುವುದು. ಏನಿದು ಎಂದರೆ ಪ್ರೀತಿ ಎನ್ನುವರು. ಅನುಬಂಧ ಕೇಳಲು ಜನುಮಗಳ ಲೆಕ್ಕ ಹೇಳುವರು. ಅನುಬಂಧ ಕೇಳಲು ಜನುಮಗಳ ಲೆಕ್ಕ ಹೇಳುವರು. ರಾಧಾಕೃಷ್ಣರು ಕೂಡ ಅದ್ಭುತ ಪ್ರೇಮಿಗಳು. ಯಾಕೆ ಮಾಂಗಲ್ಯ ಬಂಧನವಿಲ್ಲ ಎಂದರೆ ಒಂದಾದ ಆತ್ಮಕ್ಕೆ ಒಂದೇ ಅಸ್ತಿತ್ವ. ಅನಂತ ಪ್ರೇಮಕ್ಕೆ ಅಡೆತಡೆ ಬಂಧನಗಳು ಏಕೆ? ಅನಂತ ಪ್ರೇಮಕ್ಕೆ ಅಡೆತಡೆ ಬಂಧನಗಳು ಏಕೆ? ತಿಳಿಯಿರಿ, ಅಮೃತವದು ಪ್ರೇಮ. ಅವರ ಪ್ರೀತಿ ಅಮರವಾಗಲಿಲ್ಲವೇ? ಪ್ರೀತಿಯು ಭೂಮಿಯನ್ನು ಕಾಯುವ ಗೂಡು. ಪ್ರೀತಿ ತುಂಬಿದ ಭುವಿಯು ಬರಿಯ ಗೂಡಲ್ಲ, ಅದು ಜೇನುಗೂಡು, ಸವಿಜೇನಗೂಡು. ಮುಂದಿನ ಕವನದ ಶೀರ್ಷಿಕೆ ಕರುನಾಡ ಸೊಬಗು. ಕಾವೇರಿ ಕಡಲಾಳದ ಮುತ್ತು, ಕನ್ನಡಿಗರಿಗೆ ಅದೇ ಸಂಪತ್ತು. ಗಂಧಕ್ಕೆ ಬೀಡು ಚಿನ್ನದ ನಾಡು, ಸಹ್ಯಾದ್ರಿಯ ಹಸಿರು ಕನ್ನಡವೇ ನಮ್ಮೊಸಿರು. ಕಬ್ಬಿನ ಸಿಹಿ ಇದೆ, ಕವಿಕಾವ್ಯ ಸೊಬಗಿದೆ, ಶಿಲ್ಪಕಲೆಯ ಅಂದ ನೋಡು ಜಿನುಗುತ್ತಿದೆ ಜಾನಪದ ಹಾಡು. ಅರಶಿನ ಕುಂಕುಮ ಬಾರಿಸುತ್ತಿದೆ ಕನ್ನಡದ ಡಿಂಡಿಮ. ಸವಿದು ನೋಡು ಕರುನಾಡ ಕನ್ನಡದ ಸಿಹಿಯನ್ನು, ಎಂದೂ ಮರೆಯಲಾರೆ ಕನ್ನಡದ ನುಡಿಸಿರಿಯನು. ಎಲ್ಲಿದೆ ವನ್ಯಜೀವ ಸಂಕುಲ, ಕನ್ನಡಿಗರ ಮನಸ್ಸು ವಿಶಾಲ. ಕನ್ನಡಿಗರು ಹೇಳುವರು ಸಾರಿ ಸಾರಿ ಒಂದೇ ಉಸಿರಲಿ ಜೈ ಭುವನೇಶ್ವರಿ. ಕನ್ನಡಿಗರು ಹೇಳುವರು ಸಾರಿ ಸಾರಿ ಒಂದೇ ಉಸಿರಲಿ ಜೈ ಭುವನೇಶ್ವರಿ. ಮುಂದಿನ ಕವನದ ಶೀರ್ಷಿಕೆ ಮನುಜನಾಗುವ ಪಥ. ಯೋಚಿಸಲು ನಿನಗೊಂದು ಯೋಗವಿದೆ ನೋಡಯ್ಯ, ಯೋಚಿಸಲು ನಿನಗೊಂದು ಯೋಗವಿದೆ ನೋಡಯ್ಯ. ಮಾನವನಾಗಲು ಮನುಜ ಜನ್ಮ ಸಾಲದಯ್ಯ, ಮಾನವನಾಗಲು ಮನುಜ ಜನ್ಮ ಸಾಲದಯ್ಯ. ಮಾನವೀಯ ಗುಣಗಳ ಮಂತ್ರಿಸಿ ಬದುಕಯ್ಯ, ಮುನಿಸುಗಳೆಲ್ಲವನ್ನು ಮುಗುಳ್ನಗೆಯಲ್ಲೇ ಮದಿಸಯ್ಯ. ಸಂಸ್ಕಾರದ ಸ್ವರವ ಜೀವಧ್ವನಿಯಾಗಿಸಯ್ಯ, ಸಾಧನೆ ಸಂತೃಪ್ತಿಯ ಶಿಖರವಾಗಯ್ಯ. ಅಂತಃಕರಣವಿಲ್ಲದ ಅಂತಸ್ತು ಯಾಕಯ್ಯ, ಚಿಂತಿಸಿ ಮಂತಿಸಿ ಚಿಂತಾಮಣಿಯಾಗಯ್ಯ. ಬದುಕ ಬದ್ಧತೆ ಹೊಂದಿ ಪ್ರಬುದ್ಧತೆಯ ಗಳಿಸಯ್ಯ, ಅನುಕ್ಷಣವು ಬದುಕಿ ಅನುಭವದ ಗಣಿಯಾಗಯ್ಯ. ಮನುಜ ನೀ ಖಂಡಿತ ಅಜ್ಜನಾಗುತ್ತಿ ಸರ್ವಜ್ಞನಾಗ ಬಯಸಯ್ಯ. ಮುಂದಿನ ಕವನದ ಶೀರ್ಷಿಕೆ ಹಳ್ಳಿಯ ಕನಸು. ಸ್ವಚ್ಛನೆಯ ಹಂಚಿನ ಮನೆ ಇರಬೇಕು, ಮುಂಜಾನೆ ಎದ್ದು ಹಚ್ಚ ಹಸಿರಿನಲ್ಲಿ ಪಾದ ಊರಬೇಕು. ತುಳಸಿಗೆ ತಲೆ ಬಾಗೋ ಸಂಸ್ಕಾರ ಬೇಕು, ಅಮ್ಮನ ಕೈಯಲ್ಲಿ ಮುಂಜಾವಿನ ಅಮೃತ ಸಿಗಬೇಕು. ಅಪ್ಪನ ಅಣತೆಯಲ್ಲಿ ಪ್ರತಿ ಬೆಳಗು ಬೆಳಕಾಗಬೇಕು, ಮುದ್ದಿನ ಸೊಕ್ಕಿನ ಬೆಕ್ಕು ಬೇಕು. ಮಮತೆಯ ತೋರುವ ಗೋವ ಜೊತೆ ಬದುಕಿರಬೇಕು, ನಲ್ಮೆಯ ತೋರುವ ನೆಚ್ಚಿನ ಶ್ವಾನ ಬೇಕು. ಜವಾಬ್ದಾರಿಯ ಜೀವನವ ಶಾಂತಿಯ ಮಡಿಲಿನಲ್ಲಿ ಕಟ್ಟಿಕೊಳ್ಳಬೇಕು. ಬದುಕಿ ಬದುಕಲು ಬಿಡಿ ಎಂಬ ನಾಣ್ಣುಡಿ ಜೀವಧ್ವನಿಯಾಗಬೇಕು. ಬದುಕಿ ಬದುಕಲು ಬಿಡಿ ಎಂಬ ನಾಣ್ಣುಡಿ ಜೀವಧ್ವನಿಯಾಗಬೇಕು. ಮುಂದಿನ ಕವನದ ಶೀರ್ಷಿಕೆ
ನನ್ನ ಅಂತರಂಗದ ತೇಜಸ್ವಿ.

0: ನನ್ನ ಅಂತರಂಗದ ತೇಜಸ್ವಿ. ಪ್ರತಿ ಬಾರಿ ಪೂರ್ಣಚಂದ್ರರನ್ನು ಕೈಗೆತ್ತಿಕೊಂಡಾಗ ಕುತೂಹಲದ ಪ್ರಭೆಯೊಂದನ್ನು ಕಾಣ ಹೊರಟಂತೆ. ಅಕ್ಷರಗಳ ಜೊತೆ ಮಾತಿಗಿಳಿದಾಗ ಅನಂತ ಸತ್ಯವೊಂದು ಜೊತೆಯಾದಂತೆ. ಜಗದ ಪಾಲೀಶಿನ ಕನ್ನಡಕ ಬಿಚ್ಚಿ ಪ್ರಶಾಂತತೆಯ ಕಾಡಿನ ಗೂಡು ಸೇರಿದಂತೆ ಹಕ್ಕಿಗೂಡಿನ ಪಿಸುಮಾತನ್ನು ಹರಿವ ನದಿಯ ಹಾಡಗತಿಯನ್ನು ಹೊಸದಾಗಿ ಅರ್ಥೈಸಿಕೊಂಡಂತೆ. ಜ್ಞಾನಿಯೋ ವಿಜ್ಞಾನಿಯೋ ಮಹಾಮೌನಿ ಮಾತಿನ ಮಲ್ಲನಾದಂತೆ. ಜ್ಞಾನಿಯೋ ವಿಜ್ಞಾನಿಯೋ ಮಹಾಮೌನಿ ಮಾತಿನ ಮಲ್ಲನಾದಂತೆ ಓದುತ್ತಾ ಸಾಗುತ್ತಾ ಸಾಮಾನ್ಯ ಭಾಷೆಯಲ್ಲಿಯೇ ತೇಜಸ್ವಿ ಓದುಗರೊಂದಿಗೆ ಆಪ್ತ ಸಂಭಾಷಣೆಗಿಳಿದಂತೆ.
1: ಇದುವರೆಗೆ ಪ್ರತೀಕ್ಷಾ ಪೂಜಾರಿ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ. ಅನುವಾದ ಮಲ್ತುವುದನಾರು ಸೌಮ್ಯ ಉರ್ವಸ್ಟೋರ್. ದಕ್ಷಿಣ ಕನ್ನಡ ಜಿಲ್ಲೆದ ಬಂಟಾಳ ರೈಲ್ವೆ ಸ್ಟೇಷನ್ ಸೇರ್ನಂಚ ಅಮೃತ ಭಾರತ್ ಸ್ಟೇಷನ್ ಯೋಜನೆದಡಿಟು ಪಿರಾ ಬುಳೆಚಿಲ್ ಆಯ್ನ ರಾಷ್ಟ್ರದ 75 ರೈಲ್ವೆ ಸ್ಟೇಷನ್ಲೆನ್ ಪ್ರಧಾನಿ ನರೇಂದ್ರ ಮೋದಿಯರು ವಿಡಿಯೋ ಕಾನ್ಫರೆನ್ಸ್ದ ಮುಖಾಂತರ ಉದಿಪನ ಮಲ್ತೆರು. ನೈಋತ್ಯ ರೈಲ್ವೆದ ಮೈಸೂರು ವಿಭಾಗಗೂ ಬರ್ಪಿನ ಬಂಟಾಳ ರೈಲ್ವೆ ಸ್ಟೇಷನ್ಡು ಇರುವ ತಾಜಿ ಬೊಟ್ಟ 18 ಕೋಟಿ ರೂಪಾಯಿ ಖರ್ಚಿದ ಕೆಲಸಲು ಆದಿತದ ಪೊಸತ್ತರ ಸವಲತ್ತಲೆನು ಒದಗಾದಂಡು. ವಿದ್ಯಾರ್ಥಿಲು ಬೊಕ್ಕ ಸಾರ್ವಜನಿಕರ್ನ ಆರೋಗ್ಯದ ಹಿತದಿಟ್ಟಿಡು ಶಾಲದ ಕ್ಯಾಂಪಸ್ ಬೊಕ್ಕ ಆಸ್ಪತ್ರೆಲೆನ ಸುತ್ತಮುತ್ತ ಎಣ್ಣೆದ ತೆನಸಲೇನು ಮಾರುನೇನು ತಡಪೆರ ಚಿಂತನೆ ನಡಪಾದುಂಡು. ಈ ಬಗೆಟ್ಟು ಕೂಡ್ಲೇ ಆದೇಶ ಪಿದಡ್ಪಾವಡು ಪಂದು ಆರೋಗ್ಯ ಮಂತ್ರಿ ಯುಟಿ ಖಾದರ್ ತೆರಿಪಾದಿರು. ಕುಡ್ಲಡುಪ್ಪುನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಗೆ ಭೆಟ್ಟಿಕೊರ್ನ ಆರು, ಅಲ್ಪದ ಪರಿಸ್ಥಿತಿನು ಪರಿಶೀಲನೆ ಮಲ್ತದು ಪಾತೆರ್ನ ಆರು, ರಾಜುಡುಪ್ಪುನ ನರ್ಸ್ಲೆನ ಕುಂದೆಲೆನು ಪೋಪಾಯರೆ ಕೌನ್ಸಿಲಿಂಗ್ ನಡಪಾವುಂಡು. ಬರ್ಪಿನ ವರ್ಷೋರ್ದು ಕೌನ್ಸಿಲಿಂಗ್ ಕಾನೂನುಡ್ಲ ಕೆಲವು ತಿದ್ದುಪಡಿ ಮಲ್ಪುಂಡು ಪಂದು ಸ್ಪಷ್ಟ ಮಲ್ತಿದೇರು. ದಕ್ಷಿಣ ಕನ್ನಡ ಜಿಲ್ಲೆಡು ಇಸೇಸ ಸರಿಯಾಯಿನ ಪರಿಶೀಲನೆ ಪ್ರಗತಿಡು ಇತದು ಜಿಲ್ಲೆದ ಒಟ್ಟು 18,03,785 ಅರ್ಜಿ ಪಟ್ಟದುಂಡು. ನೆಟ್ಟು 11,94,285 ಅರ್ಜಿಲೇನು ಡಿಜಿಟಲೀಕರಣ ಮಲ್ತದುಂಡು ಪಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತೆರಿಪಾದಿರು. ಬೆಳ್ತಂಗಡಿ ತಾಲೂಕುಡು 158,000 ಮೂಡಬಿದ್ರೆಡು 38,509, ಕುಡ್ಲಪೇಂಟೆ ಉತ್ತರಡು 1,39,443, ಕುಡ್ಲಪೇಂಟೆ ದಕ್ಷಿಣಡು 141,200, ಕುಡ್ಲಡು 1,55,308, ಬಂಟಾಳುಡು 1,43,538, ಪುತ್ತೂರುಡು 1,45,508, ಬೊಕ್ಕ ಸುಳ್ಯ ತಾಲೂಕುಡು 1,59,909 ಸೆನ್ಸಸ್ದ ಅರ್ಜಿನು ಪಟದುಂಡು ಪಂದು ಪಂತೆರು. ಭಾರತ ಸರಕಾರದ ಜವನೆರ್ನ ಸೇವೆ ಬೊಕ ಗೊಬ್ಬುದ ಇಲಾಖೆದ ವ್ಯಾಪ್ತಿಡು ಬರ್ಪಿನ ಮೈ ಭಾರತಡು ದಕ್ಷಿಣ ಕನ್ನಡ ಜಿಲ್ಲೆಡು ಇದಮುಟ್ಟ 42,774 ಬೊಕ 150 ಯೂತ್ ಕ್ಲಬ್ಬುಲು ಪುದರ್ ಸೇರ್ಪಾದುಂಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತೆರಿಪಾದಿರು. ಜಲಜೀವನ್ ಮಿಷನ್ ಬೊಕ್ಕ ಸ್ವಚ್ಛ ಭಾರತ ಮಿಷನ್ ಯೋಜನೆದಡಿಟು ನಡತೊಂದಿಪ್ಪುನ ಕೆಲಸಲೇನು ಬೇಗೊಡೆ ಮಲ್ಪೆರೆ ಬೊಕ ಗುಣಮಟ್ಟನು ಹೆಚ್ಚ ಮಲ್ಪೆರೆ ಸರಿಯಾಯಿನ ಕ್ರಮ ಕೈಕೊಂಡಂಚ ಗ್ರಾಮೀಣ ಪರ್ಪಿನ ನೀರು ಬೊಕ ನೈರ್ಮಲ್ಯ ಇಲಾಖೆದ ಆಯುಕ್ತರಾಯಿನ ಬಿ ಫೌಜಿಯಾ ತರನ್ನುಮ್ಮೇರು ಕಟ್ಟುನಿಟ್ಟದ ಸೂಚನೆ ಕೊಡ್ತೀರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಡು ಅಧಿಕಾರಿಗಳೊಟ್ಟಿಗೆ ನಡೆದಿನ ಜಲಜೀವನ್ ಮಿಷನ್ ಬೊಕ ಸ್ವಚ್ಛ ಭಾರತ್ ಮಿಷನ್ ಯೋಜನೆದ ಪ್ರಗತಿ ಪರಿಶೀಲನೆ ಸಭೆಟು ಪಾತೀರ್ನ ಆರು ಯೋಜನೆಗೂ

0: ಬಿಡುಗಡೆ ಆಯಿನ ಅನುದಾನನು ಸರಿಯಾದ ಕೆಲಸಲೆಗೆ ಗಳಸನೊಡು ಪಂದು ನಿರ್ದೇಶನ ಕೊಡ್ತಿರು. ಕುಡ್ಲಡು ಅಮಲು ಸೊತ್ತುದ ಇರುದ್ದದ ಕಾರ್ಯಾಚರಣೆ ದುಂಬರಿತಿದ್ದುದು ಕರಿನ ಒಂಜಿ ವರ್ಷೊಡು ಕೇಸುಲು ದಾಖಿಲಾದಿತ್ತುದು ನೂತ 45 ಜನನು ಅರೆಸ್ಟ್ ಮಲ್ತದುಂಡು. ಅಮಲು ಸೊತ್ತು ಸಾಗವನ ಕೇಸುಗು ಸಂಬಂಧಪಟ್ಟಿನಂಚ ಅರೆಸ್ಟ್ ಆತಿನ ಕ್ಲೇರ್ದು 5,20,00,000 ರೂಪಾಯಿ ಬಿಲೆತ 5 ಕೆಜಿ ನೂತ ಸ್ವಲ್ಪ ತಾಜಿ ಗ್ರಾಂ MDMA ಅಮಲು ಸೊತ್ತುನು ವಶಕ್ಕೆ ದೆತ್ತೊಂದುಂಡು ಬಂದು ನಗರ ಪೊಲೀಸ್ ಆಯುಕ್ತರಾಯಿನ ಸುಧೀರ್ ಕುಮಾರ್ ರೆಡ್ಡಿ ತೆರಿಪಾದೆರು. ಅಮಲು ಮುಕ್ತ ಕುಡ್ಲ ಮಲ್ಪುನ ಪಿರೌಡು ಕುಡ್ಲ ಸಿಸಿಬಿ ಪೊಲೀಸ್ ಗುಡಾಂದ ಕೆಲಸ ಮಲ್ತೊಂದುಲ್ಲೆರು ಪಂದು ಪಂತೆರು. ಭಾರತೀಯ ನೌಕಾಪಟ್ಲಮುಗು INS ಮಾಲ್ವನ್ ಲಡಾಯ್ದ ಕಪ್ಪಲನ್ನು ಕಾರವಾರದ INS ಕದಂಬ ನೌಕಾ ನಿಲೆಟು ಇನಿ ಕ್ರಮೋಟೆ ಸೇರ್ಪಡೆ ಮಲ್ತದಂಡು. ಈ ಪೊರ್ತುಡು ಪಾತೆರ್ನ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಮೇರು ನಿರ್ದಾದು ದೇಶದ ಕರೆಬರಿನು ಕಾಪುನ ಸಾಮರ್ಥಿಗೆ ನನಲಾತು ಗಟ್ಟಿಯಾಯರೆ ಉಂಡು ಪಂದು ತೆರಿಪಾದೆರು. INS ಮಾಲ್ವಾನ್ದ ಸೇರ್ಪಡೆರ್ದಾದು ಭಾರತೀಯ ನೌಕಾಪಟ್ಲಮುದ ಕರೆಬರಿತ ಕಣ್ಕಾಪು ನೀರ್ದ ಉಲೈಡು ನಡಪುನ ಕ್ರಮದಾಂತಿನ ಕೆಲಸಲೆನ ಕಾರ್ಯಾಚರಣೆ ಬೊಕ ಕಡಲ್ದ ಭದ್ರತೆದ ಸಾಮರ್ಥಿಗೆ ನನಲಾತು ಗಟ್ಟಿ ಆಯರೆ ಉಂಡು ನಮ್ಮ ದೇಶದ ಲಡಾಯ್ದ ಕಪ್ಪಲ್ ತಯಾರ್ಮಲ್ಪುನ ಕ್ಷೇತ್ರದ ಭಾರತದ ಸಾಧನೆಗೂ ನನೊಂಜಿ ಮಹತ್ವದ ಮೈಲಿಕಲ್ಲು ಆತಂಡು ಪಂದು ತೆರಿಪಾದೆರು. ಗ್ರಾಮೀಣಾಭಿವೃದ್ಧಿ ಬೊಕ ಪಂಚಾಯತ್ ರಾಜ್ ಮಂತ್ರಿ ಈಶ್ವರ ಬಿ ಖಂಡ್ರೆ ಮೇರು ಡೆಲ್ಲಿಡು ಕೇಂದ್ರ ಪಣವಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮೇರೆನು ಭೆಟ್ಟಿ ಮಲ್ತಿದ್ದು ಇತ್ತೆದ ಸಾಲಿಡು ರಾಜ್ಯದ ಗ್ರಾಮ ಪಂಚಾಯತ್ ಲೆಗ್ ಬರುಡಾಯಿನ 2,080,000 ರೂಪಾಯಿ ಅನುದಾನನು ಬುಡುಗಡೆ ಮಲ್ಪುನಂಚ ಮನವಿ ಮಲ್ತೆರು. ಇಡೆಗು ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗು ತುಳು ಸುದ್ದಿ ಸಾರಾಂಶ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
3: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅಭಿಷೇಕ್ ಮುಖೋಪಾಧ್ಯಾಯ. Union Minister Dr. Jitendra Singh has appealed to the protesting students of the NEET paper leak issue to come for talks, saying government is ready for discussions on all issues. Talking to media, the minister said that in the last 24 hours, as many as 4 offers were made to the student representatives of the ongoing protest for a dialogue. He gave a standing invitation for discussions to the protesting youth, adding that Union Minister J.P. Nadda and he will be present with the dialogue. He also informed that the talks can be held with an open mind at the residence of Union Minister J.P. Nadda or at his office. He added that without a dialogue, a solution will not be found. Prime Minister Narendra Modi announced that the centre will set up fast-track courts to ensure swift and stringent punishment for those involved in paper leaks, and asserted that protecting students' future remains the government's top priority. In a social media post, the Prime Minister said that nothing is more important than the welfare and future of the youth of the country. His statement comes amid ongoing student protests at Delhi's Jantar Mantar over the NEET paper leak case. The Prime Minister said he has directed the concerned authorities and officials to take all necessary steps in this regard. Both the Houses of Parliament have been adjourned for the day following the opposition protest over various issues, including the NEET paper leak case and student protests. Meanwhile, Parliamentary Affairs Minister Kiran Rijiju appealed to the opposition parties, particularly the Congress, to cooperate in holding a discussion on the NEET paper leak issue. He added that the government has already conveyed its willingness to hold a discussion on the issue in both houses as per the date and duration desired by the opposition. Mr. Rijiju appealed to the Congress party not to impose conditions, stating that such conditions may be seen as an attempt to avoid discussion. Union Minister and Leader of the House, Jagat Prakash Nadda, criticized the opposition, terming its conduct as highly irresponsible. He alleged that the opposition neither wants a discussion nor is willing to allow the House to function. Leader of the opposition, Mallikarjun Kharge, demanded the resignation of the Union Education Minister, saying that without his resignation, the discussion will not happen. He said that Congress is not shying away from discussion. Delhi police has clarified that the powers of detention granted under the National Security Act, NSA, to the Delhi Police Commissioner is not new, as it is a routine extension or a renewal of powers. In a statement, the Delhi police said This order is issued

0: every 3 months, and the present renewal was issued on 7th of July for the period 19 July to 18th October this year. He said the renewal was issued well before the commencement of the students' protests. President Draupadi Murmu has arrived in Bucharest, Romania today on the final leg of a three-nation visit. After arrival at the Cotroceni Palace, President Murmu accorded a guard of honor. During her visit, she will hold delegation-level talks with her Romanian counterpart, Nico Șordan. Several MOUs will be signed after the talks. The President of Romania and the First Lady will host a state dinner in honor of President Murmu tonight. India Today stressed that international waterways must remain safe and unblocked and call for dialogue and diplomacy to end the West Asia conflict. Addressing the 21st East Asia Summit, EAS, in Manila, External Affairs Minister Dr. S. Jaishankar said that attacks on seafarers, civilian shipping infrastructure cannot be condoned under any circumstance. The minister said that the global order is uncertain and volatile, where interdependence and common interest coexist with competitiveness and rivalries. He also highlighted that the world economy is reeling under the impact of multiple conflicts. Dr. Jaishankar underlined India's commitment to ASEAN centrality, regional stability, and the realization of a free, open, and prosperous Indo-Pacific. In badminton, Indian shuttler PV Sindhu's campaign at the China Open Super 1000 came to an end after she suffered a defeat against China's Chen Yufei in the women's singles round of 16. In men's cricket, Zimbabwe were 108 for 5 in 17 overs against India in the first T20 international of the three-match series in Harare when reports last came in. Earlier, India won the toss and elected to field. And that is the end of this news bulletin.
1: Akashavani, Mangaluru.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೆಳಗುರಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ. ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 8:15 ಟುಡೇ ಇನ್ ಪಾರ್ಲಿಮೆಂಟ್, ಸಂಸತ್ತಿನ ಕಾರ್ಯಕಲಾಪಗಳ ಸಮೀಕ್ಷೆ. 8:30 ಕೊಂಕಣಿ ಕಾರ್ಯಕ್ರಮ. ವಾರಿಜ ನೀರ್ಬೈಲು ಅವರಿಂದ ಭಾಷಣ. ವಿಷಯ ಬಾಲಾವಳಿಕಾರ ಸಾರಸ್ವತ ಬ್ರಾಹ್ಮಣ ಷೋಡಶದ ಸಂಸ್ಕಾರದ ಆಚರಣೆ. 9:30 ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಶಾ ಗೀತ್. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್.ಎನ್. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರಾಜು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ಏಳು ಗಂಟೆ

8:35 ರಾಗರಂಜನಿ, 8:30 ಕನ್ನಡ ಚಿತ್ರಗೀತೆಗಳು, 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ, ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇನೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್, ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಭಾವಗಾನ ತಿಂಗಳ ಹಾಡು, ಆನ ಪೂರ್ಣಿಮಾ ಅವರ ರಚನೆಯನ್ನು ಮುರಳೀಧರ್ ಕೆ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಕುಮಾರಿ ಶರಧಿ ಪಾಟೀಲ್. 9:40 ಗಾಂಧಿ ಸ್ಮೃತಿ, 9:50 ಭಾವಗೀತೆಗಳು, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ತುಳು ಕಾರ್ಯಕ್ರಮ, 11:00 ವನಿತಾ ವಾಣಿ, ಜ್ಯೋತಿ ರಾಜೇಶ್ ಅವರಿಂದ ಕತೆ ಇರುವುದೆಲ್ಲವ ಬಿಟ್ಟು, ಬಳಿಕ ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ ಹದಿಹರೆಯ. 11:30 ಹಿಂದಿ ಚಿತ್ರಗೀತೆಗಳು, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ. ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಭೂಜಲ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ರೇಣುಕಾ ನಾಕೋಡ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 5:30 ಭಾವಗೀತೆಗಳು, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ, ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:10 ತುಳು ಕಾರ್ಯಕ್ರಮ ಪದರಂಗೀತ, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. 6:30 ಅವಲೋಕನ, 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಶ್ರೀ ಮೊಹಮ್ಮದ್ ಪರ್ವೇಜ್ ಬಂಥನಾಳ್. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ಕನ್ನಡ ಚಿತ್ರಗೀತೆಗಳು, 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30 ಗೀತಾ ಕುಂದಾಪುರ ಅವರಿಂದ ಕಥೆ ಸ್ವಾರ್ಥ ನಿಸ್ವಾರ್ಥ, 9:30 ಚಿತ್ರಗೀತೆಗಳು, 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಯುವ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.

ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಸರ್ವಕಾರಃ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ಸಂಲಿಪ್ತೇಭ್ಯಃ ದಂಡ ಪ್ರದಾನಾರ್ಥಂ ತ್ವರಿತ ನ್ಯಾಯಾಲಯಂ ಸ್ಥಾಪಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶ್ವಾಸಯತ್ ಯತ್ ಛಾತ್ರಾಣಾಂ ಭವಿಷ್ಯ ರಕ್ಷಣಂ ಸರ್ವಕಾರಸ್ಯ ವರ್ತತೆ ಶೀರ್ಷ ಪ್ರಾಥಮಿಕತಾ. ಸಂಸದೀಯ ಕಾರ್ಯಮಂತ್ರಿ ಕಿರಣ್ ರಿಜಿಜುಃ ಪ್ರಾವೋಚತ್ ಯತ್ ಸರ್ವಕಾರಃ ಸಂಸದಿ ನೀಟ ಸಂಬದ್ಧ ಪ್ರಕರಣೇಷು ಚರ್ಚಾಯೈ ಸರ್ವಥಾ ಸನ್ನದ್ಧಃ. ಮನಿಲಾಯಾಂ ಆಯೋಜಿತೆ ಆಸಿಯಾನ್ ಮಂತ್ರಿಸ್ತರೀಯ ಸಮ್ಮೇಲನೆ ಭಾರತಂ ಆತಂಕವಾದಂ ವಿರುದ್ಧ ಅಸಹಿಷ್ಣುತಾಯಾಃ ನೀತಿಃ ಪುನಃ ಪ್ರತ್ಯಪಾದಯತ್. ಸಂಯುಕ್ತ ರಾಷ್ಟ್ರ ಸುರಕ್ಷಾ ಪರಿಷದಿ ಸಿಂಧು ಜಲಸಂಧೇಹೆ ವಿಷಯೆ ಪಾಕಿಸ್ತಾನ ದೇಶಸ್ಯ ವಕ್ತವ್ಯೇಷು ಭಾರತೇನ ಪ್ರಕಟಿತ ವಿಪ್ರತಿಪತ್ತಿಃ. ಭಾರತೇನ ಸ್ಪಷ್ಟೀಕೃತಂ ಯತ್ ಅತಿಸೀಮ್ನಿ ಆತಂಕವಾದಸ್ಯ ಸಮಾಪ್ತಾವೇವ ಯಥಾವಸ್ಥಂ ಭವೇತ್ ಜಲಸಂಧಿಃ. ಅಪಿ ಚ ಗ್ಲಾಸ್ಗೋ ಕಾಮನ್ವೆಲ್ಥ್ ಕ್ರೀಡಾಃ ಅದ್ಯ ಸಾಯಂ ಸಮಾರಪ್ಸ್ಯಂತೆ. ಕ್ರೀಡಾ ಮಹೋತ್ಸವೇ ತಾವತ್ ಪಂಚವಿಂಶತ್ಯಧಿಕೈಕಶತಂ ಭಾರತೀಯ ಕ್ರೀಡಿಕಾಃ ಭಾಗಂ ಭಜಿಷ್ಯಂತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತ್ಯಪಾದಯತ್ ಯತ್ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ಸಂಲಿಪ್ತೇಭ್ಯಃ ದಂಡ ಪ್ರದಾನಾರ್ಥಂ ಕೇಂದ್ರೀಯ ಸರ್ವಕಾರಃ ತ್ವರಿತ ನ್ಯಾಯಾಲಯಾನಾಂ ಸ್ಥಾಪನಂ ವಿಧಾಸ್ಯತಿ. ಸಹ ದೃಢತಯಾ ನ್ಯಗಾದೀತ್ ಯತ್ ಛಾತ್ರಾಣಾಂ ಭವಿಷ್ಯಸ್ಯ ರಕ್ಷಣಂ ಸರ್ವಕಾರಸ್ಯ ಸರ್ವೋಚ್ಚ ಪ್ರಾಥಮಿಕತಾ ವರ್ತತೆ. ಸಾಮಾಜಿಕ ಸಂಜಾಲೀಯ ಪಟಲೆ ಪ್ರಧಾನಮಂತ್ರಿ ಪ್ರಾಕಟಯತ್ ಯತ್ ದೇಶಸ್ಯ ಯೂನಾಂ ಕಲ್ಯಾಣಾತ್ ಭವಿಷ್ಯಾಚ್ಚ ಅಧಿಕ ಮಹತ್ವಪೂರ್ಣಂ ಕಿಮಪಿ ನಾಸ್ತಿ. ದಿಲ್ಯಾಃ ಜಂತರ್ ಮಂತರ ಸ್ಥಳೆ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಮಧಿಕೃತ್ಯ ಛಾತ್ರಾಣಾಂ ಜಾಯಮಾನಸ್ಯ ವಿರೋಧ ಪ್ರದರ್ಶನಸ್ಯ ಮಧ್ಯೆ ಏತತ್ ವಕ್ತವ್ಯಂ ಸಮಾಗತಂ. ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ತೇನ ಸಂಬದ್ಧಾಧಿಕಾರಿಣಃ ಅಸ್ಮಿನ್ ವಿಷಯೆ ಆವಶ್ಯಕ ಪದಕ್ಷೇಪಾನ್ ಉತ್ಥಾಪಯಿತುಂ ನಿರ್ದಿಷ್ಟಾಃ. ಶ್ರೀ ಮೋದಿ ದೃಢತಯಾ ಪ್ರಾವೋಚತ್ ಯತ್ ಯೇ ಯೂನಾಂ ಭವಿಷ್ಯಂ ಹಂತುಂ ಪ್ರಯತಂತೆ ತೇ ಸರ್ವಥಾ ನೈವ ತ್ಯಕ್ಷ್ಯಂತೆ. ಸಹ ಪ್ರೋಕ್ತವಾನ್ ಯತ್ ಛಾತ್ರಾಣಾಂ ಹಿತಾನಾಂ ರಕ್ಷಾಯೈ ಉತ್ಥಾಪಿತೇಷು ಪದಕ್ಷೇಪೇಷು ಏವ ಏಷಃ ನಿರ್ಣಯಃ ಗೃಹೀತಃ. ಕೇಂದ್ರೀಯ ಸಂಸದೀಯ ಕಾರ್ಯಮಂತ್ರಿ

0: सप्तपञ्चाशदुत्तरनवदशतमे वर्षे राष्ट्रियप्रसाराय आकाशवाणी इति दिव्यं नाम स्वीकृतं। ततः लोकप्रियचलच्चित्रसङ्गीतप्रधानयुक्ता विविधभारतीसेवा प्रारब्धा। युगात् युगं यावत् जनसामान्यस्य सेवां कुर्वती आकाशवाणी बहुजनहिताय बहुजनसुखाय इति स्वकीयस्य ध्येयवाक्यस्य यथार्थं पालनं करोति। राष्ट्रियप्रसारणदिवसः केवलं तान्त्रिकप्रगतेः न अपि तु विविधतापूर्णस्य राष्ट्रस्य एकीकरणस्य सूचना शिक्षा मनोरञ्जनानां च तस्याः शाश्वतशक्तेः उत्सवः वर्तते। अद्य सायं स्कॉटलैंड देशस्य ग्लास्गो नगरे 23तमः राष्ट्रमंडल क्रीडा महोत्सवः समारप्स्यते। 10-दिनात्मक दीर्घ्यस्मिन् महास्पर्धा आयोजने 74 राष्ट्राणां क्रीडादलानि भागं ग्रहीष्यन्ति। ओलंपिक पदक विजेतारौ नीरज चोपड़ा, मीराबाई चानू, लोवलीना बोरगोहेन चस्मिन् महाकुंभे भारतस्य प्रतिनिधित्वं विधास्यन्ति। इति वार्ताः।
1: ಸಮಯ 6:30. ಇನ್ನು ಮುಂದೆ ಜಿಲ್ಲಾ ವಾರ್ತಾ ಪತ್ರ.
2: ಆಕಾಶವಾಣಿ ಚಿತ್ರದುರ್ಗ ಜಿಲ್ಲಾ ವಾರ್ತಾ ಪತ್ರ. ಬರೆದವರು ಅಮಿತ್ ಕರು, ಎಸ್ಎಸ್ ಸೋಂಡೇಕೆರೆ. ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರಗಾಲ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಸಭೆಯ ಬಳಿಕ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಪ್ರತಿ ಜಿಲ್ಲೆಗೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಹಾಗೂ ಪ್ರತಿ ಹೋಬಳಿಯಲ್ಲಿ ಗೋಶಾಲೆ ಆರಂಭಿಸಬೇಕು ಎಂದು ಆಗ್ರಹಿಸಿದರು. ಮುಂಗಾರು ವೈಫಲ್ಯದಿಂದ ಬೆಳೆಹಾನಿಯಾಗಿರುವ ಕಾರಣ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು, ಅಲ್ಲದೆ ಬೆಳೆ ವಿಮೆ ಪ್ರೀಮಿಯಂ ಅನ್ನು ಸರ್ಕಾರವೇ ಭರಿಸಬೇಕು ಮತ್ತು ರೈತರ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಕಾರಜೋಳ ಒತ್ತಾಯಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಆಗಸ್ಟ್ ಅಂತ್ಯದ ವೇಳೆಗೆ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಹಾಗೂ ಚಿತ್ರದುರ್ಗ ತಾಲೂಕಿನ 78 ಕೆರೆಗಳಿಗೆ ಪ್ರಾಯೋಗಿಕವಾಗಿ ನೀರು ತುಂಬಿಸುವ ಯೋಜನೆ ಇದೆ. ಭೂಸ್ವಾಧೀನದ ಪ್ರಮುಖ ಅಡೆತಡೆಗಳು ನಿವಾರಣೆಯಾಗಿದ್ದು ಉಳಿದ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಬರ ಪರಿಹಾರಕ್ಕಾಗಿ ಎನ್ಡಿಆರ್ಎಫ್ ನಿಯಮಾವಳಿಗಳಂತೆ ಕೇಂದ್ರಕ್ಕೆ ವೈಜ್ಞಾನಿಕ ಪ್ರಸ್ತಾವನೆ ಸಲ್ಲಿಸುವಂತೆ ಸಂಸದ ಗೋವಿಂದ ಕಾರಜೋಳ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆವರಣದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್, ಜುಲೈ 30ರವರೆಗೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು ಸಾರ್ವಜನಿಕರು ಸರಿಯಾದ ದಾಖಲೆ ನೀಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ಖಚಿತಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಕೇಂದ್ರ ಸರ್ಕಾರವು ದೇಶದ ಹಿರಿಯ ನಾಗರಿಕರ ಬದುಕನ್ನು ಸುಗಮ ಹಾಗೂ ಸ್ವಾಭಿಮಾನಗೊಳಿಸಲು ಆದ್ಯತೆ ನೀಡಿದೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಅಲಿಮ್ಕೋ ಸಂಸ್ಥೆ ಸಹಯೋಗದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯರಿಗೆ ಉಚಿತ ಸಾಧನಗಳನ್ನು ವಿತರಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಕಾಳಜಿಯಿಂದಾಗಿ ಹಿರಿಯರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಸಿಕ್ಕಿದೆ ಎಂದರು. ಆರ್ಥಿಕ ಸಂಕಷ್ಟದಲ್ಲಿರುವ ಹಿರಿಯರಿಗೆ ಶ್ರವಣ ಸಾಧನ, ಕನ್ನಡಕ ಮತ್ತು ವಾಕಿಂಗ್ ಸ್ಟಿಕ್ ನೀಡಲಾಗುತ್ತಿದ್ದು ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಧನಗಳನ್ನು ವಿತರಿಸಲಾಗುತ್ತಿದೆ. ಅಲ್ಲದೆ ಕೇಂದ್ರದ ಎಲ್ಡರ್ ಲೈನ್ ಸಹಾಯವಾಣಿ 1456567 ಪ್ರಯೋಜನ ಪಡೆಯುವಂತೆ ತಿಳಿಸಲಾಯಿತು. ರೈಲ್ವೆ ಯೋಜನೆಗಳಿಗೆ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಅವರ ಹಿತ ಕಾಯುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಹಂಗಾಮಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಾಯಿಸಿಕೊಳ್ಳಲು ಜುಲೈ 31 ಕೊನೆಯ ದಿನವಾಗಿದ್ದು ರೈತರು ತಡಮಾಡದೆ ನೋಂದಾಯಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ವಿಮೆ ನೆರವಾಗಲಿದೆ. ಜಿಲ್ಲೆಯಲ್ಲಿ ಇದುವರೆಗೆ 44,000 ರೈತರು ಮಾತ್ರ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಕೊನೆಯ ಕ್ಷಣದವರೆಗೆ ಕಾಯುವುದರಿಂದ ತಾಂತ್ರಿಕ ತೊಂದರೆಗಳಾಗುವ ಸಾಧ್ಯತೆ ಇರುವುದರಿಂದ ರೈತರು ತಕ್ಷಣವೇ ಅಗತ್ಯ ದಾಖಲೆಗಳೊಂದಿಗೆ ನೋಂದಣಿ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಸಲಹೆ ನೀಡಿದ್ದಾರೆ.

ಯುವಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಕೆಜೆ ಕಾಂತರಾಜ್ ಹೇಳಿದರು. 15-29 ವರ್ಷದ ಒಳಗಿನ ಯುವಕ ಯುವತಿಯರು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಸರ್ಕಾರದ ವಿವಿಧ ಸೌಲಭ್ಯಗಳು ಮತ್ತು ಅವಕಾಶಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಈ ಅನುಮೋದನೆಯಿಂದಾಗಿ ಕಾಮಗಾರಿ ವೇಗವಾಗಿ ನಡೆಯಲಿದ್ದು ಚಿತ್ರದುರ್ಗ ಸೇರಿದಂತೆ ಬರಪೀಡಿತ ಪ್ರದೇಶಗಳ ನೀರಾವರಿಗೆ ದೊಡ್ಡ ನೆರವಾಗಲಿದೆ. ಇದುವರೆಗೂ ಚಿತ್ರದುರ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಅಮಿತ್ ಕರು, ಎಸ್ಎಸ್ ಸೋಂಡೇಕೆರೆ. ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರುವುದರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
7: ನಿನ್ನ ಹೆಸರಿಗೆ ಬರದೆ ನನ್ನ
4: ಪ್ರತಿ ಸೋಮವಾರ ಮಧ್ಯಾಹ್ನ 1:30
7: ನನ್ನ ರಾಗತಾನ ಪಲ್ಲವಿ
4: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
0: ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074772234777.

0: 0484 2237 9 ಎಸ್ಟಡಿ ಕೋಡ್ 080 ಕೇಳಿ. ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಕರ್ನಾಟಕ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲ ತಯಾರಿಕಾ ಕೇಂದ್ರವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಕ್ಷಣೆ ಹಾಗೂ ಏರೋಸ್ಪೇಸ್ ಕ್ಷೇತ್ರದ 15ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಸಂಶೋಧನೆ ಹಾಗೂ ನಾವೀನ್ಯತೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಉದ್ಯಮಿಗಳಿಗೆ 25 ಕೋಟಿಯಷ್ಟು ಸಬ್ಸಿಡಿ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲೂ ರಾಜ್ಯ ಪಾರುಪತ್ಯ ಸಾಧಿಸುತ್ತಿದ್ದು, ಶಿಕ್ಷಣದಲ್ಲಿ ಎಐ ಬಳಕೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಉದ್ಯಮಿಗಳು ಸರ್ಕಾರ ಒಂದಾಗಿ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584 ಕೋಟಿ 98 ಲಕ್ಷ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯವನ್ನು ದೇಶದ ಹೂಡಿಕೆ ಸ್ನೇಹಿ ಪ್ರವಾಸೋದ್ಯಮ ರಾಜ್ಯವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಸರ್ಕಾರ ಪ್ರವಾಸೋದ್ಯಮ ನೀತಿಗಳನ್ನು ಮತ್ತಷ್ಟು ಸರಳೀಕರಿಸಲು ನಿರ್ಧರಿಸಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಬಂಡವಾಳ ಹೂಡುವ ಖಾಸಗಿ ಹೂಡಿಕೆದಾರರಿಗೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರಂಭವಾದ 3 ದಿನಗಳ 26ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಈ ಬಾರಿ ಸಮ್ಮೇಳನದಲ್ಲಿ 850ಕ್ಕೂ ಹೆಚ್ಚು ಪ್ರವಾಸೋದ್ಯಮ ವಲಯದ ಪ್ರತಿನಿಧಿಗಳು, 26ಕ್ಕೂ ಹೆಚ್ಚು ವಿದೇಶಿ ಪ್ರವಾಸೋದ್ಯಮ ಸಂಸ್ಥೆಗಳು ಭಾಗವಹಿಸಿವೆ ಎಂದು ತಿಳಿಸಿದ್ದಾರೆ. ಬ್ರ್ಯಾಂಡ್ ಕರ್ನಾಟಕ ಹಾಗೂ ಒಂದು ರಾಜ್ಯ ಹಲವು ವಿಶ್ವ ಪರಿಕಲ್ಪನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಭಾಗವಹಿಸಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವಜನತೆ ಆಗಿದ್ದು, ವಿಕಸಿತ ಭಾರತ 2047 ಕನಸನ್ನು ನನಸಾಗಲು ಯುವಜನರ ಶಕ್ತಿ, ನವೋತ್ಸಾಹ ಹಾಗೂ ಬದ್ಧತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ಧಿ, ಕೌಶಲ್ಯ ವೃದ್ಧಿ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈಭಾರತ್ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ.

0: ಇರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೃತ್ತಿನಿರತ ಯುವಕರನ್ನು ಗುರುತಿಸಿ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾರ್ಹತೆ ಹೆಚ್ಚಿಸಲು ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಕರೆ ನೀಡಿದ್ದಾರೆ. ಗ್ರಾಮೀಣಾಭಿವೃದ್ಧಿಯ ನವೀನ ಪರಿಕಲ್ಪನೆಗಾಗಿ ಹ್ಯಾಕಥಾನ್ ನಡೆಸುವಂತೆ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ನೂತನ ಕೋರ್ಸ್ ಆರಂಭಿಸಲು ತಜ್ಞರ ಸಮಿತಿ ರಚಿಸಿ ವರದಿ ಪಡೆಯುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನಸಮುದ್ರ ಮತ್ತು ಶಿಂಷಾ ಕೇಂದ್ರಗಳಲ್ಲಿ 1.5 ತಿಂಗಳಿಂದ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಬಾರಿ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಸಮೀಪದ ಕಾವೇರಿ ನದಿ ಬತ್ತಿದೆ. ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಅಭಾವ ತಲೆದೋರಿದೆ. ಇದರಿಂದಾಗಿ ಜೂನ್ 6ರಿಂದಲೇ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಶಿವನಸಮುದ್ರ ಯೋಜನೆಯಲ್ಲಿ ವಿದ್ಯುತ್ ಉತ್ಪಾದಿಸುವ 10 ಘಟಕಗಳಿದ್ದು ವಾರ್ಷಿಕ 367.92 ಮಿಲಿಯನ್ ಯೂನಿಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಶಿಂಷಾ ಯೋಜನೆಯಲ್ಲಿ 2 ಘಟಕಗಳಿದ್ದು ವಾರ್ಷಿಕವಾಗಿ 150.67 ಮಿಲಿಯನ್ ಟನ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಪ್ರತಿ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ 35 ಕ್ಯೂಸೆಕ್ ನೀರು ಅವಶ್ಯವಿದ್ದು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ನಿತ್ಯ ಸುಮಾರು 1400 ಕ್ಯೂಸೆಕ್ ನೀರಿನ ಅವಶ್ಯಕತೆ ಇದೆ. ರಾಜ್ಯದ ಮಲೆನಾಡು ಕರಾವಳಿ ಸಹಿತ ಕೆಲವು ಭಾಗಗಳಲ್ಲಿ ಜುಲೈ 3ನೇ ವಾರದ ಬಳಿಕ ಮಳೆ ಚುರುಕುಗೊಂಡಿದ್ದು ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ 23 ದಿನಗಳಲ್ಲಿ ಮಳೆ ಪ್ರಮಾಣದಲ್ಲಿ ಏರಿಕೆ ಕಂಡಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ 216 TMC ನೀರು ಹರಿದು ಬಂದಿದೆ. ಆದರೂ ಹಿಂದಿನ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಶೇಕಡ 30ರಷ್ಟು ಕೊರತೆ ಕಂಡುಬಂದಿದೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಜಲಾಶಯಕ್ಕೆ 3 ವಾರದ ಅವಧಿಯಲ್ಲಿ ಹೆಚ್ಚಿನ ನೀರು ಹರಿದು ಬಂದಿದ್ದು ಶೇಕಡ 84ರಷ್ಟು ನೀರು ಸಂಗ್ರಹವಾಗಿದೆ. ಕೊಡಗಿನ ಹಾರಂಗಿ ಜಲಾಶಯ ಶೇಕಡ 85ರಷ್ಟು ಭರ್ತಿಯಾಗಿದೆ. ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯದಲ್ಲಿ 22.77 TMC ನೀರು ಸಂಗ್ರಹವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಶೇಕಡ 45ರಷ್ಟು ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಮಳೆಯಾಶ್ರಿತ ಭತ್ತದ ಕೃಷಿಗೆ ತೀವ್ರ ಹಿನ್ನಡೆಯುಂಟಾಗಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಭತ್ತ ಸೇರಿದಂತೆ ಅಲ್ಪ ಪ್ರಮಾಣದಲ್ಲಿ ಮುಸುಕಿನ ಜೋಳ, ರಾಗಿ, ಅಲಸಂದೆ, ಹೆಸರು ಬೆಳೆಯಲಾಗುತ್ತಿದೆ. ಒಟ್ಟಾರೆ 19,375 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಆದರೆ ಪ್ರಸ್ತುತ ಮಳೆಯ ಕೊರತೆಯಿಂದ ಇಲ್ಲಿಯವರೆಗೆ ಕೇವಲ 1,927.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಕಾರ್ಯ ನಡೆದಿದೆ. ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಭತ್ತದ ಕೃಷಿಯನ್ನು 17,500 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿ ಹೊಂದಿದ್ದು ಇಲ್ಲಿಯವರೆಗೆ ಕೇವಲ ಮಳೆಯಾಶ್ರಿತ 302.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಕೃಷಿ ಇಲಾಖಾ ಜಂಟಿ ನಿರ್ದೇಶಕ ಡಾ.ಬಿಎಸ್ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ. 167ನೇ ಆದಾಯ ತೆರಿಗೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮತ್ತು ಗೋವಾ ವಿಭಾಗದ ಬೆಂಗಳೂರಿನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಇಂದು ಒಟ್ಟಿಗೆ ನಡೆಯಿರಿ, ಆರೋಗ್ಯವಾಗಿರಿ, ಪ್ರೇರಿತರಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ವಾಕಥಾನ್ ಯಶಸ್ವಿಯಾಗಿ ನೆರವೇರಿತು. ಮುಖ್ಯ ಆಯುಕ್ತೆ ವಿದಿಶಾ ಕಲ್ರಾ ವಾಕಥಾನ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಅವರ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಇಂದು ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ದೊರೆಯದ ಕಾರಣ ತರಗತಿಗಳಿಗೆ ತಡವಾಗುತ್ತಿದೆ ಎಂದು ಉಪಲೋಕಾಯುಕ್ತರ ಮುಂದೆ ಅಳಲು ತೋಡಿಕೊಂಡರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಉಪಲೋಕಾಯುಕ್ತರು ಬಸ್ ಸಂಚಾರದ ಕೊರತೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಗಮನಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದರು. ಶಾಲಾ ಕಾಲೇಜು ಆರಂಭ ಮತ್ತು ಮುಕ್ತಾಯದ ಸಮಯದಲ್ಲಿ

0: ಅಗತ್ಯ ಪ್ರಮಾಣದ ಬಸ್ಗಳನ್ನು ಓಡಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಎನ್ಟಿ ಪಾಟೀಲ ಅವರಿಗೆ ಸೂಚಿಸಿದರು. ಆಡಳಿತಾತ್ಮಕ ಮತ್ತು ಯೋಜನೆ ಸಮರ್ಪಕ ಅನುಷ್ಠಾನದ ಹಿತದೃಷ್ಟಿಯಿಂದ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ ಒಂದು ಹೊಸ ವಿಭಾಗ ಮತ್ತು ಮೂರು ಉಪವಿಭಾಗ ಕಚೇರಿಗಳನ್ನು ವಿಜಯಪುರದ ತಿಕೋಟಾದಲ್ಲಿ ಪ್ರಾರಂಭಿಸಲು ಆದೇಶ ಹೊರಡಿಸಲಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಹೊಸ ಕಚೇರಿಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಕಟ್ಟಡ ಮತ್ತಿತರ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕಾಗಿ 2,50,00,000 ರೂಪಾಯಿ ಅನುದಾನ ಮತ್ತು ಕಚೇರಿಯ ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ಒದಗಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕಿಸಾನ್ ವಾಣಿ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ಸಾಮಾನ್ಯವಾಗಿ ನಾವು ಯೋಚಿಸುವುದಿದೆ, ಸ್ವಂತ ಜಮೀನಿದ್ರೆ ಮಾತ್ರ ಕೃಷಿ ಸಾಧ್ಯ ಅಂತ. ಭೂಮಿಯನ್ನು ಗುತ್ತಿಗೆ ಆಧಾರದಲ್ಲಿ, ಅಂದರೆ ನಾವೇನೀಗ ಲೀಸಿಗೆ ತಗೊಳ್ಳೋದು ಅಂತೀವಿ, ಈ ಗುತ್ತಿಗೆ ಆಧಾರದಲ್ಲಿ ಭೂಮಿ ಪಡ್ಕೊಂಡು ಕೃಷಿ ಮಾಡುವ ಕೃಷಿ ಪ್ರೇಮಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ ಅನ್ನೋದೊಂದು ಸಂತಸದ ವಿಷಯ. ಅಂಥವರಲ್ಲಿ ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಒಬ್ಬರು. ಅವರು ಸಾವಯವ ರೀತಿಯಲ್ಲಿ ಭತ್ತದ ಕೃಷಿಯನ್ನು

0: ಮಾಡ್ತಾ ಅದರ ಜೊತೆಗೆ ಸಮಗ್ರ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ತಮ್ಮ ಕೃಷಿ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ, ತಮಗೂ ಧನ್ಯವಾದಗಳು.
0: ಈಗ ನಿಮ್ಮ ಬಗ್ಗೆ ಹಾಗೂ ಕೃಷಿಯತ್ತ ಆಸಕ್ತಿ ಮೂಡಿದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ.
1: ನನ್ನ ಹೆಸರು ಪ್ರಶಾಂತ್ ಕುಮಾರ್ ಕಲ್ಲೂರು ಅಂತೇಳಿ. ನಾನು ಮೂಲತಃ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮದ ಕಲ್ಲೂರು ಎಂಬ ಪ್ರದೇಶದಲ್ಲಿ ಜನಿಸಿ ಬೆಳೆದವನು. ಕೇರಳದ ರಾಜ್ಯಕ್ಕೆ ಬರುವಂತಹ ಜಿಲ್ಲೆ ಅದು. ಹುಟ್ಟಿನಿಂದಲೂ ಕೂಡ ಕೃಷಿ ಕುಟುಂಬವೇ ನಮ್ಮದಾದ್ದರಿಂದ, ಕೂಡು ಕುಟುಂಬದಲ್ಲಿ ಬದುಕಿದಂಥ ಅನುಭವ ನಮಗೆ ಇರುವುದರಿಂದ ಮೂಲತಃ ಕೃಷಿಯೇ ನಮ್ಮ ಬದುಕಾಗಿತ್ತು. ಆದ್ದರಿಂದ ಕೃಷಿಯಲ್ಲಿ ಸಹಜವಾದ ಆಸಕ್ತಿಗಳನ್ನು ಬೆಳೆಸಿಕೊಂಡು ಬಂದವರು ನಾವು. ಆದ್ದರಿಂದ ಕೃಷಿಯತ್ತ ಆ ಒಲವು ಈಗಲೂ ಇದೆ, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಆಸಕ್ತಿಯಿಂದ ಇಂತಹ ಸಾವಯವ ಕೃಷಿಗಳ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡಿದ್ದೇನೆ.
0: ಈಗ ನೀವು ನಿಮ್ಮ ಸ್ವಂತ ಜಮೀನಲ್ಲದೆ ಗುತ್ತಿಗೆಗೆ ಕೂಡ ಜಮೀನು ಪಡ್ಕೊಂಡು ಕೃಷಿ ಮಾಡ್ತಾ ಇದ್ದೀರಿ. ಈಗ ಮೊದಲಿಗೆ ಅದನ್ನು ಮಾಡುವಾಗ ಏನೇನು ಸವಾಲುಗಳನ್ನು ಎದುರಿಸಿದ್ರಿ?
1: ಗುತ್ತಿಗೆಗೆ ಪಡ್ಕೊಂಡು ಜಮೀನನ್ನು ಕೃಷಿ ಮಾಡುವಂಥದ್ದು ಇದು ಈಗೇನು ಬಂದಂಥದ್ದು ಏನಲ್ಲ. ಭೂಮಸೌದೆ ಕಾನೂನು ಬರುವ ಮುಂಚೆ ಎಲ್ಲ ಗೇಣಿಗಳಿಗೆ ಜನರು ದುಡಿತಾ ಇದ್ದಂಥ ಕಾಲದಲ್ಲಿ ಕೂಡ ಆ ಕಾಲಘಟ್ಟವನ್ನು ನೋಡಿಕೊಂಡು ಅದರ ಅನುಭವಗಳನ್ನು ಹಿರಿಯರಿಂದ ಕೇಳಿಕೊಂಡೇ ಬಂದವರು ನಾವು. ಗುತ್ತಿಗೆಗೆ ನಾವು ಈ ಉದ್ದೇಶ ಅಂದರೆ ಪರ್ಟಿಕ್ಯುಲರ್ ಆಗಿ ಭೂಮಿಯನ್ನು ನಾವು ಸಾವಯವ ಉದ್ದೇಶದಿಂದ ಉಳಿಸಿಕೊಂಡು ಹೋಗಬೇಕು. ಪ್ರಕೃತಿಗೆ ಬೇಕಾಗುವ ಥರದಲ್ಲಿ ಪ್ರಕೃತಿ ಏನು ಕೊಡ್ತದೆ ಅದನ್ನು ಪ್ರಕೃತಿಯಲ್ಲೇ ಉಳಿಸಿಕೊಂಡು ಕೃಷಿ ಮಾಡಬೇಕನ್ನೋ ಉದ್ದೇಶಕ್ಕೆ ಹೋದಾಗ ಗುತ್ತಿಗೆಗೆ ಪಡ್ಕೊಳ್ಳುವಾಗ ಆ ಗುತ್ತಿಗೆಗೆ ಮಾಲಕ ಯಾರಿದ್ದಾರೆ ಆ ಭೂಮಿಯದ್ದು ಅವರ ಒಪ್ಪಿಗೆಗಳನ್ನು ಪಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತದೆ. ಈಗಿನ ಸಮಾಜದ ಈಗಿನ ಮಾರ್ಕೆಟಿಂಗ್ ಟೆಕ್ನಾಲಜಿಗಳಿಂದ ವ್ಯಾಪಾರದ ಉದ್ದೇಶದಿಂದ ಅವರು ಕೂಡ ಈ ಸಾವಯವಕ್ಕೆ ಅಷ್ಟು ಪಕ್ಕನೆ ಒಗ್ಗಿಕೊಳ್ಳುವ ಮನಸ್ಥಿತಿಯಲ್ಲಿ ಹೆಚ್ಚಿನವರು ಇರುವುದಿಲ್ಲ. ಅದರಿಂದ ಮುಖ್ಯ ಈ ವಿಷಯ ಏನಂತ ಹೇಳಿದರೆ ಗುತ್ತಿಗೆಗೆ ನಾವು ಪಡೆಯುವಾಗ ಅದಕ್ಕೆ ನಮ್ಮ ಪರಿಚಯದವರು ಆಗಿರಬೇಕು ಅವರು. ಮತ್ತೊಂದು, ನಮ್ಮ ಉದ್ದೇಶಗಳಿಗೆ ಅವರ ಒಪ್ಪಿಗೆಯನ್ನು ಅವರು ಸೂಚಿಸುವಂತಿರಬೇಕು. ಯಾಕಂದರೆ ನಮ್ಮ ಉದ್ದೇಶಗಳೇನಿದೆ ಅದನ್ನು ಅವರು ಕೂಡ ಒಪ್ಪಿಕೊಳ್ಳುವಂತಿರಬೇಕು. ಅಂಥದ್ದು ಇದ್ದರೆ ಅದು ಸಹಜವಾಗಿ ನಮಗೆ ನಮ್ಮ ಪರೀಕ್ಷೆಗಳನ್ನು ಅದರಲ್ಲಿ ನಡೆಸಲಿಕ್ಕೆ ಆ ಭೂಮಿಯಲ್ಲಿ ನಮಗೆ ಸಾಧ್ಯ ಆಗ್ತದೆ. ಸಾವಯವ ರೀತಿಯಲ್ಲಿ ಅದನ್ನು ಬೆಳೆಸಿಕೊಂಡು ಹೋಗಿ ಒಂದು ಮಾದರಿಯಾಗಲಿಕ್ಕೆ ಅದು ದಾರಿ ಮಾಡಿಕೊಡ್ತದೆ ಅಂತ ನನ್ನ ಒಂದು ಅನಿಸಿಕೆ.
0: ಮತ್ತೇನೇನು ಸವಾಲುಗಳಿರ್ತವೆ?
1: ಮುಖ್ಯವಾಗಿ ಆ ಮಣ್ಣನ್ನು ತಯಾರು ಮಾಡುವಂಥದ್ದು. ಯಾಕಂತ ಹೇಳಿದರೆ ನಾವೀಗ ಗುತ್ತಿಗೆಗೆ ತಗೊಂಡು ಹೋಗಿ ಅಲ್ಲಿ ಅವರ ಹತ್ರ ಕರಾರುಗಳನ್ನು ಮಾಡಿಕೊಂಡು ನಂತರ ಕೂಡ ಆ ಮಣ್ಣು ಹೇಗಿರ್ತದೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿರುವುದಿಲ್ಲ. ಪ್ರಕೃತಿಯನ್ನು ಆ ನಮ್ಮ ಕೈಗೆ ಆ ಗುತ್ತಿಗೆ ಆಧಾರದಲ್ಲಿ ಬಂದಿರೋ ಹೊತ್ತಿಗೆ ಅದಕ್ಕೆ ಅನೇಕ ರಾಸಾಯನಿಕಗಳನ್ನು ಬಳಸಿಕೊಂಡು ವಾಣಿಜ್ಯ ಉದ್ದೇಶದಿಂದ ಅದನ್ನೆಲ್ಲ ಏನೇನೋ ಮಾಡಿರುವಂಥ ಸಮಸ್ಯೆಗಳಿರ್ತದೆ. ಸೊ ಆ ಮಣ್ಣನ್ನು ಪ್ರಾಕೃತಿಕವಾಗಿ ಹದ ಮಾಡಿಕೊಳ್ಬೇಕಾದ್ರೆ ನಮಗೆ ಸುಮಾರು ವರ್ಷಗಳೇ ಬೇಕಾಗ್ತದೆ. ಸೊ ಆ ಸುಮಾರು ವರ್ಷಗಳಲ್ಲಿ ಅನೇಕ ನಷ್ಟಗಳನ್ನು ಕೂಡ ಅನುಭವಿಸಬೇಕಾಗ್ಬೋದು. ಆದರೂ ಕೂಡ ಅನಂತರದ ವರ್ಷಗಳಲ್ಲಿ ಆ ಸವಾಲುಗಳನ್ನು ಎದುರಿಸಿ ಮುಂದುವರಿಸುವಂತಹ ವ್ಯವಸ್ಥೆಗೆ ನಾವು ಅದನ್ನು ಲಾಭದಾಯಕವಾಗಿ ಮಾಡಿಕೊಳ್ಬೋದಂತಹ ಧೈರ್ಯ ನಮ್ಮ ಹತ್ರ ಮುಖ್ಯವಾಗಿ ಬೇಕಾಗಿರುತ್ತೆ.
0: ಈಗ ಸಾವಯವ ಭತ್ತದ ಕೃಷಿಯಲ್ಲಿ ವೆಚ್ಚ ಮತ್ತು ಆದಾಯ ಎರಡನ್ನು ಸರಿದೂಗಿಸಿದಾಗ ಇದನ್ನು ಯಾವ ರೀತಿ ನೀವು ಸಮತೋಲನವನ್ನು ಕಾಪಾಡಿಕೊಳ್ತೀರಿ?
1: ಈಗಿನ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಸಾವಯವ ಅಂತ ಹೇಳಿ ರಾಸಾಯನಿಕವನ್ನು ತುಂಬಿದ ಆಹಾರಗಳನ್ನೇ ಕೊಡುವ ಕಾಲಘಟ್ಟದಲ್ಲಿ ಮುಖ್ಯವಾಗಿ ಸಾವಯವವನ್ನು ಸಾವಯವ ಅನ್ನುವಂಥದ್ದನ್ನು ಮನುಷ್ಯರಿಗೆ ನಂಬಿಸುವಂತಹ ಕೆಲಸ ಅದು ಬಹಳ ದೊಡ್ಡ ಸವಾಲು. ಇದರಲ್ಲಿ ಈ ನಮ್ಮ ಇಡೀ ಸಾವಯವ ಕೃಷಿಯಲ್ಲಿ ಈ ಖರ್ಚು ಮತ್ತು ಆದಾಯಗಳನ್ನು ಸರಿತೂಗಿಸುವುದಕ್ಕಿಂತಲೂ ಇಲ್ಲಿ ಜನರು ಇದನ್ನು ಯಾವ ಥರ ನಂಬ್ಕೊಳ್ತಾರೆ ಅನ್ನುವಂಥದ್ದು ಬಹುಮುಖ್ಯ. ಯಾಕಂದರೆ ಸಾವಯವ ಅಂತ ಹೇಳಿದ ಕೂಡಲೇ ಜನರಲ್ಲಿ ಒಂದು ಜನರಲ್ ಕಲ್ಪನೆ ಇರ್ತದೆ, ಇಲ್ಲ ನೀವು ಸಾವಯವ ಅಂತ ಹೇಳ್ತೀರಿ ಅದನ್ನು ತುಂಬಿಕೊಂಡು ಬರುವಾಗ ನೀವು ಏನೇನು ಮಾಡಿಕೊಂಡು ಬರ್ತೀರಿ ಅದು ಹೇಗೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ಅದರಿಂದ ಜನರ ವಿಶ್ವಾಸಗಳೇ ಇಲ್ಲಿ ಮುಖ್ಯವಾಗಿರೋದ್ರಿಂದ. ಬಟ್ ಮಾರುಕಟ್ಟೆಗಂತೂ ತುಂಬ ಏನೂ ಕೊರತೆ ಇಲ್ಲ, ಡಿಮ್ಯಾಂಡ್ ಇದೆ. ನಮಗೆ ಖರ್ಚನ್ನು ಆದಾಯವನ್ನು ಸರಿತೂಗಿಸುವಂಥ ಆದಾಯವನ್ನು ಉಳಿಸಿಕೊಳ್ಳುವಂಥ ಎಲ್ಲ ಅವಕಾಶಗಳು ಸಾವಯವ ಕೃಷಿಯಲ್ಲಿದೆ. ಅದು ಏನಂತ ಹೇಳಿದರೆ ನಮಗೆ ಆ ತಾಳ್ಮೆ ತುಂಬ ಮುಖ್ಯ. ಒಂದೆರಡು ವರ್ಷಗಳಲ್ಲಿ ನಮಗೆ ನಷ್ಟಗಳು ಸಂಭವಿಸಬಹುದು. ವ್ಯವಸ್ಥಿತವಾಗಿ ನಾವು ಮಾರುಕಟ್ಟೆಗೆ ಬರುವಷ್ಟು ಸಮಯದಲ್ಲಿ ನಮಗೆ ಆದಾಯಗಳ ಕೊರತೆ ಉಂಟಾಗಬಹುದು, ಖರ್ಚುಗಳ ಕೊರತೆ ಜಾಸ್ತಿ ಆಗ್ಬೋದು. ಬಟ್ ಖಂಡಿತವಾಗಿಯೂ ಅದನ್ನು ನಾವು ತುಂಬ ಲಾಂಗ್ ರನ್ ಅಂತ ಏನು ಹೇಳ್ತೇವೆ ಆ ಲಾಂಗ್ ರನ್ನಲ್ಲಿ ನಾವು ಅದನ್ನು ನೋಡಬೇಕಾಗ್ತದೆ. ಆ ಲಾಂಗ್ ರನ್ನಲ್ಲಿ ನಾವು ನೋಡಿಕೊಂಡು ಕೃಷಿ ಮಾಡಿಕೊಂಡು ಹೋದರೆ ಖಂಡಿತವಾಗಿ ಸಾವಯವ ಕೃಷಿಯಲ್ಲಿ ಈಗ ರಾಸಾಯನಿಕ ಬಳಕೆಯ ಕೃಷಿಗಳಿಗಿಂತಲೂ ಹೆಚ್ಚಿನ ಆದಾಯವನ್ನು ಪಡೆಯುವಂಥ ವಿಪುಲವಾದ ಅವಕಾಶಗಳಿವೆ.
0: ಈಗ ಪ್ರಸ್ತುತ ನೀವು ಎಷ್ಟು ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ?
1: ಈಗ ಪ್ರಸ್ತುತ ನಾವು ನಮ್ಮ ಊರಿನ ಮಂಜೇಶ್ವರದ ಕಲ್ಲೂರಿನಲ್ಲಿ ನಾನು ಮತ್ತೆ ನನ್ನ ಚಿಕ್ಕಪ್ಪ ಕಲ್ಲೂರು ನಾಗೇಶ್ವರು ಸೇರಿಕೊಂಡು ಆಲ್ಮೋಸ್ಟ್ ಇವಾಗ 9 ಎಕರೆಯಲ್ಲಿ ನಾವು ಸಾವಯವ ಕೃಷಿಯನ್ನು ಕಳೆದ 3 ವರ್ಷಗಳಿಂದ ಮಾಡ್ತಾ ಇದ್ದೇವೆ. 3 ವರ್ಷಗಳಿಗಿಂತ ಈ ವರ್ಷದ ದೊಡ್ಡ ವಿಶೇಷತೆ ಏನಂತ ಹೇಳಿದರೆ ಈ ವರ್ಷ ಸಂಪೂರ್ಣವಾಗಿ ಸಾವಯವವನ್ನು ಬಳಕೆ, ಅಂದರೆ ಕೇವಲ ಜೀವಾಮೃತವನ್ನು ಮಾತ್ರ ಬಳಸಿಕೊಂಡು ಕೃಷಿ ಮಾಡುವಂಥ ಒಂದು ದೊಡ್ಡ ಸವಾಲನ್ನು ಹೇಳ್ಕೊಂಡಿದ್ದೇವೆ. ಇದರಲ್ಲಿ ವಿಜಯಿಗಳಾಗ್ತೇವೆ, ಸಕ್ಸಸ್ ಆಗ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಅದರ ಒಟ್ಟಿಗೆ ಈ ಮೂಡಬಿದ್ರೆ ಪ್ರದೇಶದ ಎಡಪದ

0: ಅನ್ನುವ ಪ್ರದೇಶದಲ್ಲಿ ಸುಮಾರು 3.5 ಎಕರೆ ಗದ್ದೆಯನ್ನು ನಾವು ಸಾವಯವ ಭತ್ತದ ಬಳಕೆಗೆ ಈ ವರ್ಷದಿಂದ ಆರಂಭ ಮಾಡಿದ್ದೇವೆ. ಅದರ ಒಟ್ಟಿಗೆ ಬೇರೆ ಸಮಗ್ರ ಕೃಷಿಗೆ ಅನುಕೂಲ ಆಗುವಂತಹ ಕೆಲವೊಂದು ಜಾಗಗಳನ್ನು ಗುತ್ತಿಗೆಗೆ ತಗೊಂಡು ಅದರಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದನ್ನು ಕೂಡ ಸಾವಯವ ರೂಪದಲ್ಲೇ ಮಾಡುವತ್ತ ಕಾಲಿಟ್ಟಿದ್ದೇವೆ.
1: ಈಗ ಆವಾಗಲೇ ಹೇಳಿದ್ರಿ, ಮೊದಲಿಗೆ ಮಣ್ಣನ್ನು ನೀವು ಆರೋಗ್ಯವಂತವಾಗಿ ಮಾಡುವಂಥದ್ದು ಬಹುಮುಖ್ಯ ಅಂತ, ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ?
0: ನೋಡಿ, ಪ್ರಕೃತಿಯಲ್ಲಿ ಮಣ್ಣಿಗೆ ಬೇಕಾಗುವಂತಹ ಎಲ್ಲ ಅಂಶಗಳನ್ನು ಪ್ರಕೃತಿಯೇ ಪ್ರಾಕೃತಿಕವಾಗಿ ನೀಡ್ತದೆ. ಇವಾಗ ನಾವು ಈ ರಾಸಾಯನಿಕ ಬಳಕೆಗಳಿಂದ ಮಣ್ಣನ್ನು ಹಾಳು ಮಾಡಿದ್ದೇವೆ ಹೊರತು ಪ್ರಕೃತಿ ಯಾವತ್ತೂ ಮಣ್ಣನ್ನು ಹಾಳು ಮಾಡಿಲ್ಲ. ಆದ್ದರಿಂದ ನಾವು ಪ್ರಾಕೃತಿಕವಾಗಿ ಅದಕ್ಕೆ ಯಾವ ಥರದ ವ್ಯವಸ್ಥೆಗಳನ್ನು ಪೂರಕವಾಗಿ ಮಾಡಿಕೊಳ್ಬೇಕಾ ಅದನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ಮಾಡಿಕೊಳ್ಬೇಕು. ಉದಾಹರಣೆಗೆ ಈಗ ಸಾವಯವ ಉತ್ಪನ್ನಗಳಿಗೆ ನಾವು ಎಂಥದ್ದು ದನದ್ದು ಸಗಣಿಯಾಗಿರ್ಬೋದು, ದನದ ಮೂತ್ರ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದನ್ನು ಇದನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಮಣ್ಣಿಗೆ ಪೂರಕವಾದಂಥ ವ್ಯವಸ್ಥೆಗಳು ಅದರಲ್ಲಿ ಸೃಷ್ಟಿಯಾಗ್ತದೆ. ಸೊ ಅದಕ್ಕೆ ಪೂರಕವಾಗಿ ಏನು ಬೇಕೋ ಅದನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ದನದ ಸಗಣಿ ಬೇಕಂತ ಹೇಳಿದರೆ ಇದರಲ್ಲೆಲ್ಲ ಹುಡುಕಿಕೊಂಡು ಹೋಗುವಂಥ ಸ್ವಲ್ಪ ತ್ರಾಸದಾಯಕ ಮತ್ತು ಹೆಚ್ಚಿನ ಖರ್ಚಿನ ವ್ಯವಸ್ಥೆ ಆಗ್ತದೆ. ಅದಕ್ಕಿಂತ ನಾವೇ ಒಂದು 2-3 ದನಗಳನ್ನು ಸಾಕುವಂಥದ್ದು ನಮ್ಮ ವ್ಯಾಪ್ತಿಗಳ ಅನುಗುಣವಾಗಿ ನಾವು ದನಗಳನ್ನು ನಾವೇ ಸಾಕಿಕೊಂಡ್ರೆ ಅದರಿಂದ ನಮಗೆ ಆದಾಯವೂ ಬರುತ್ತದೆ, ಮತ್ತು ಈ ಸಾವಯವ ಉದ್ದೇಶಕ್ಕೆ ಏನೇನು ಬೇಕೋ ಅದೆಲ್ಲವೂ ಆ ರೂಪದಲ್ಲಿ ಸಿಗುವಂಥ ವ್ಯವಸ್ಥೆಗಳಾಗ್ತವೆ.
1: ಈಗ ನೀವು ಹೇಳಿದ್ರಿ ಜೀವಾಮೃತದ ಬಳಕೆಯನ್ನು ಸಂಪೂರ್ಣ ನಿಮ್ಮ ಕೃಷಿಗೆ ಬಳಕೆ ಮಾಡುವಂಥದ್ದು, ಹಾಗಿದ್ರೆ ನೀವು ಹೈನುಗಾರಿಕೆಯನ್ನು ಕೂಡ ಮಾಡ್ತೀವಿ ಅಂತ ಆಯಿತು, ಹೇಗೆ ದನಗಳನ್ನೆಲ್ಲ ಸಾಕ್ತಾ ಇದ್ದೀರಿ?
0: ಇವಾಗ ನಾನು ನಮ್ಮ ಗುತ್ತಿಗೆಗೆ ಪಡೆದಂಥ ಒಂದು ಜಾಗದಲ್ಲಿ ಅವರು ನನಗೆ ಆ ಜಾಗವನ್ನು ಗುತ್ತಿಗೆ ಕೊಟ್ಟವರು ನನ್ನ ಒಳ್ಳೆ ಹಿತೈಷಿಗಳು, ನನ್ನ ಒಳ್ಳೆ ಸ್ನೇಹಿತರು ಅವರು. ಆದ್ದರಿಂದ ನಾನು ಯಾವುದೇ ರೀತಿಯ ಪ್ರಯೋಗಗಳಲ್ಲಿ ಮಾಡೋದಿದ್ರು ಅವರ ಸಂಪೂರ್ಣ ಬೆಂಬಲ ನನಗೆ ಇದ್ದದ್ರಿಂದ ಆ ಜಾಗದಲ್ಲಿ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡು ಅನೇಕ ಒಂದು 10-12 ಹಸುಗಳನ್ನು ಸಾಕ್ತಾ ಇದ್ದೇವೆ. ಅದು ಅದರ ಹಸುಗಳನ್ನು ಸಾಕಿದ ಮುಖ್ಯ ಉದ್ದೇಶವೇ ಈ ಜೀವಾಮೃತದ ತಯಾರಿ ಮತ್ತು ಈ ಸಾವಯವ ಕೃಷಿಗೆ ಪೂರಕವಾಗುವಂಥ ವ್ಯವಸ್ಥೆಗಳನ್ನು ಒಂದು ದನದಲ್ಲಿ ಅದು ತುಂಬ ಸಿಗುವಂಥ ನಮ್ಮ ಊರಿನ ದನಗಳಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾದ ಅಂಶಗಳು ತುಂಬ ಇರುವುದರಿಂದ ಅದನ್ನು ಸಾಕಿಕೊಂಡು ಅದರದ್ದೇ ಸಗಣಿ ಗೆಂಜಲ ಇದನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ಬೇಕಾದ ಗೊಬ್ಬರಗಳನ್ನು ಮುಂಚಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಮಾಡಿಕೊಂಡು ಅದರ ಬಳಕೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ನಮಗೆ ತುಂಬ ಉಪಯೋಗ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ಒಂದು ಗೊಬ್ಬರವನ್ನು ತರಬೇಕಾದರೂ ಕೂಡ ಈಗಿನ ಕಾಲದಲ್ಲಿ ಬಹಳಷ್ಟು ವೆಚ್ಚಗಳನ್ನು ಭರಿಸಬೇಕಾಗ್ತದೆ. ಅದರ ವೆಚ್ಚದ ಅರ್ಧಂಶವನ್ನು ಇದರಲ್ಲಿ ಬಳಸಿದ್ರು ಕೂಡ ನಮಗೆ ಒಳ್ಳೆಯ ಅಂತ ವ್ಯವಸ್ಥೆಗಳು ಬರ್ತದೆ. ಬಟ್ ಸವಾಲು ಇದೆ, ಇಲ್ಲ ಅಂತ ಅಲ್ಲ, ತುಂಬ ಸಮಸ್ಯೆಗಳು ಬರ್ತದೆ. ಹಸುಗಳನ್ನು ಸಾಕಿದ ಅದಕ್ಕೆ ಮೇವಿನ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ, ಅದಕ್ಕೆ ಬೇಕಾದ ಆಹಾರಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ, ಅದಕ್ಕೆ ಬೇಕಾದ ಜನರನ್ನು ವ್ಯವಸ್ಥೆ ಮಾಡಿಕೊಳ್ಳೋದು ದೊಡ್ಡ ಸವಾಲಾಗಿರುತ್ತದೆ. ಅಂಥದ್ದೆನ್ನವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಪೂರಕವಾಗಿ ನಮಗೆ ನಿಭಾಯಿಸಿಕೊಂಡು ಹೋಗುವಂಥ ವಿಶ್ವಾಸವೂ ಇದೆ. ಅದು ಮಾಡಿದರೆ ಅದು ಖಂಡಿತ ಅದರಲ್ಲಿ ನಮಗೆ ಯಶಸ್ಸು ಸಿಗ್ತದೆ ಅಂತ ನನಗೆ ಅನ್ನಿಸ್ತದೆ.
1: ಈಗ ನಿಮ್ಮ ಕೃಷಿಗೆಲ್ಲ ನೀರಿನ ಬಳಕೆಯಲ್ಲಿ ಯಾವ ರೀತಿ ಮಾಡುವಂಥದ್ದು?
0: ನಾನು ಇವಾಗ ನಮ್ಮದು ಊರಲ್ಲಿರುವ ಕೃಷಿ ಏನಿದೆ ಗದ್ದೆ ಕೃಷಿ ಹೇಳಿದೆ ಅದೆಲ್ಲ ನೈಸರ್ಗಿಕವಾಗಿ ಬರುವಂತಹ ನೀರಿನ ಬಳಕೆಗಳಿಂದಲೇ ಮಾಡ್ತಾ ಇರುವಂಥದ್ದು. ನಾವು ಎರಡು ಬೆಳೆಗಳಿಗೆ ಕೂಡ ಅದರ ಸುತ್ತಮುತ್ತ ಇರುವಂತಹ ಹರಿವ ತೋಡುಗಳ ನೀರುಗಳನ್ನು ಉಪಯೋಗಿಸಿಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಗುತ್ತಿಗೆ ಆಧಾರದಲ್ಲಿ ಪಡ್ಕೊಳ್ಳುವಂಥ ಭೂಮಿಗಳಲ್ಲಿ ಬೋರ್ವೆಲ್ಗಳನ್ನು ಹಾಕಿದ್ದೇವೆ, ಅದರೊಟ್ಟಿಗೆ ಬಾವಿಗಳನ್ನು ಹಾಕಿದ್ದೇವೆ, ಅದರೊಟ್ಟಿಗೆ ಮುಂದಿನ ಯೋಜನೆಯಲ್ಲಿ ಮಳೆ ನೀರು ಕೊಯ್ಲು ಮಾಡುವಂಥದ್ದು ಮಳೆ ನೀರನ್ನು ಸಂಗ್ರಹಿಸುವಂಥ ಯೋಜನೆಗಳಿದೆ. ಸದ್ಯಕ್ಕೆ ನೀರಿನ ವ್ಯವಸ್ಥೆಗಳು ಚೆನ್ನಾಗಿದೆ, ಆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ.
1: ಈಗ ನಿಮ್ಮ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಹೆಚ್ಚಾಗಿ ಬಳಸ್ಕೊಂಡಿದ್ದೀರಾ?
0: ಹೌದು, ಅನಿವಾರ್ಯ. ಈಗಿನ ಕಾಲಕ್ಕೆ ಜನರ ಲೇಬರ್ಗಳ ಸಮಸ್ಯೆಗಳು ತುಂಬ ಇರುವುದರಿಂದ ಈಗ ಮುಂಚಿನ ಕಾಲದಲ್ಲಿ ಮಾಡಿದ ಹಾಗೆ ಗದ್ದೆ ಉಳುವ ಕೆಲಸವನ್ನೆಲ್ಲ ಒಂದು ಕಡೆಯಿಂದ ಎತ್ತು ಹೋರಿಗಳಿಂದ ಅದು ಟ್ರಿಲ್ಲರಿಗೆ ಬಂತು. ಈಗ ಟ್ರಿಲ್ಲರಿಂದ ಹಿಡಿದು ಟ್ರ್ಯಾಕ್ಟರ್ನತ್ತ ಮುಖ ಮಾಡಿದೆ. ಅದನ್ನು ನಾವು ಕೂಡ ಒಗ್ಗಿಕೊಳ್ಳಲೇಬೇಕಾಗ್ತದೆ. ಟ್ರ್ಯಾಕ್ಟರ್ಗಳ ಬಳಕೆ ಮಾಡ್ತೇವೆ, ಮತ್ತು ನೇಜಿ ನೆಡುವಂಥದ್ದು ಈ ವರ್ಷ ನಾವೊಂದು ಸ್ವಲ್ಪ ಸಾಂಪ್ರದಾಯಿಕವಾಗಿ ನೇಜಿ ನೆಡುವಂಥ ಒಂದು ಪ್ರಯತ್ನದಲ್ಲಿದ್ದೇವೆ. ಅದಕ್ಕೆ ಉಡುಪಿಯ ಕೇದಾರತನ ಟ್ರಸ್ಟ್ನ ತಂಡಗಳು ನಮಗೆ ತುಂಬ ಸಹಕಾರವನ್ನು ಮಾಡ್ತಾ ಇದೆ. ಅವರು ಅಲ್ಲಿಂದ ಸ್ವಲ್ಪ ಜನರನ್ನು ನಮಗೆ ಒದಗಿಸ್ತಾ ಇರೋದ್ರಿಂದ ಈ ವರ್ಷ ಒಂದು ನಾವು ಅದನ್ನು ಸಾಂಪ್ರದಾಯಿಕವಾಗಿ ನೇಜಿ ನೆಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಅದು ತಾಂತ್ರಿಕ ಬಳಕೆಗಳು ಅತಿ ಹೆಚ್ಚಾಗಲೇ ಬೇಕಾಗ್ತದೆ ಕೃಷಿಯಲ್ಲಿ. ಯಾಕಂತ ಹೇಳಿದರೆ ವೆಚ್ಚದ ವಿಷಯದಲ್ಲೂ ಮತ್ತು ಜನರ ಅಭಾವವನ್ನು ನೀಗಿಸಲಿಕ್ಕೆ ನಮಗೆ ಯಾಂತ್ರಿಕತೆಯನ್ನು ಬಳಸಲೇಬೇಕಾದ ಅನಿವಾರ್ಯತೆ. ಎಲ್ಲ ಕಡೆ ನಾವು ಯಾಂತ್ರಿಕತೆಗಳನ್ನು ಬಳಸ್ತಾ ಇದ್ದೇವೆ. ಬಟ್ ಯಾವುದನ್ನು ಯಾಂತ್ರಿಕತೆಯನ್ನು ಬಳಸುತ್ತಿದ್ದರೂ ಕೂಡ ಪ್ರಕೃತಿಯ ಮೂಲ ಸ್ವರೂಪ ಹಾಳಾಗದಂತಹ ಆ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಸಂರಕ್ಷಿಸಿಕೊಂಡು ಯಾಂತ್ರೀಕರಣವನ್ನು ಮಾಡಿಕೊಂಡು ಹೋಗುವಂತಹ ಪ್ರಯತ್ನಗಳು ನಡೆಯುತ್ತವೆ.
1: ಈಗ ನೀವು ಯಾವ ತಳಿಯ ಭತ್ತವನ್ನು ಬೆಳೆಸ್ತಾ ಇದ್ದೀರಿ?
0: ಈಗಿನ ನಮ್ಮ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಕಾಗುವ ತಳಿಗಳಂತೆ ಒಂದು ಕಜೆ ಜಯ ಅಂತ ಹೇಳ್ತೇವೆ ನಾವು. ಅದು ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂಥ ತಳಿಗಳು ಮತ್ತು ಇಲ್ಲಿನ ಪ್ರಾಕೃತಿಕ ವಾತಾವರಣಕ್ಕೆ ಅದು ಅತಿ

0: ಹೆಚ್ಚು ಒಗ್ಗಿಕೊಳ್ಳುತ್ತದೆ, ಅಥವಾ ಭದ್ರ ಅನ್ನುವ ತಳಿಗಳು ಬರ್ತವೆ. ಇನ್ನು ಅನೇಕ ತಳಿಗಳು, ಹೊಸ ಹೊಸ ತಳಿಗಳು ಕೃಷಿ ಇಲಾಖೆಗಳಿಂದ ಬರ್ತವೆ. ಬಟ್ ನಾವು ಅತಿ ಹೆಚ್ಚಾಗಿ ಕಜೆಜಯನ್ನೇ ಈ ಮುಂದುವರಿಸಿಕೊಂಡು ಈಗ ಹೋಗ್ತಾ ಇದೆ. ಮುಂದಕ್ಕೆ ನೋಡುವ ಅಂತ ತಳಿಗಳನ್ನು, ಬಹುತಳಿಗಳನ್ನು ಉಪಯೋಗವಂಥ ಪ್ರಯತ್ನಗಳನ್ನು ಕೂಡ ಮಾಡುವ ಸಾಧ್ಯತೆಗಳಿವೆ.
1: ಹವಾಮಾನ ಬದಲಾವಣೆ, ಈಗ ಹೆಚ್ಚು ಮಳೆ ಬೇಕಾದಂತಹ ಕಾಲ, ಈಗ ಮಳೆಯ ಅಭಾವ ಇರುವಂಥದ್ದು, ಈಗ ಈ ಸಮಯದಲ್ಲಿ ನೀವು ಯಾವ ರೀತಿ ನಿಮ್ಮ ಕೃಷಿಯನ್ನು ನೀವು ರಕ್ಷಿಸಿಕೊಳ್ತೀರಿ?
0: ಸವಾಲಿದೆ. ಪ್ರಕೃತಿಗೆ ಬೇಕಾಗುವಂಥದ್ದನ್ನು ಪ್ರಕೃತಿಯೇ ನೀಡುತ್ತದೆ ಅನ್ನುವಂಥ ಒಂದು ವ್ಯವಸ್ಥೆಗಳಿದೆ. ಮಳೆ ಕಡಿಮೆ ಆದಾಗ ಸಹಜವಾಗಿ ಭತ್ತದ ಕೃಷಿಗೆ ಸ್ವಲ್ಪ ಹಿನ್ನಡೆಯಾಗುವಂಥದ್ದು ಸಹಜ. ಆದರೆ ನಮ್ಮ ಈಗ ನಾನು ಮಾಡ್ತಾ ಇರುವಂಥ ವ್ಯವಸ್ಥೆಗಳ ಊರುಗಳಲ್ಲಿ, ಈಗ ನಮ್ಮ ಮಂಜೇಶ್ವರದಲ್ಲಿ ಆಗಿರ್ಬೋದು, ಅಲ್ಲ ಈಗ ಎಡಪದನ ಈ ಗ್ರಾಮಗಳಲ್ಲಿ ಆಗಿರ್ಬೋದು, ಸ್ವಲ್ಪ ಮಳೆ ಬಂದರೆ ಅದನ್ನು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ವ್ಯವಸ್ಥೆಗಳು ನಮ್ಮ ಹತ್ರ ಇರೋದ್ರಿಂದ ಸದ್ಯದ ಮಟ್ಟಿಗೆ ದೊಡ್ಡ ತೊಂದರೆಗಳೇನು ಕಾಣಿಸ್ತಾ ಇಲ್ಲ. ಬಟ್ ಖಂಡಿತ ಸವಾಲಿದೆ, ಯಾಕಂದರೆ ಈಗ ಎರಡು ಬೆಳೆ ಮಾಡುವಂಥ ಉದ್ದೇಶಗಳನ್ನು ಸ್ವಲ್ಪ ನಾವು ಹಿಂಜರಿಬೇಕಾಗ್ತದೆ. ಯಾಕಂದರೆ ನಾಡಿದ್ದು ಮಾರ್ಚ್ವರೆಗೆ ನೀರಿನ ವ್ಯವಸ್ಥೆಗಳು ಸಿಗ್ತದೆ ಇಲ್ಲೋ, ಈ ಪ್ರಕೃತಿಯ ಈ ವರ್ಷದ ಮಳೆ ಕಡಿಮೆ ಆದಾಗ ಸಿಗ್ತದೆ ಇಲ್ಲೋ ಅನ್ನೋ ಒಂದು ಹೆದರಿಕೆಯೂ ಇದೆ. ಆದರೆ ಸದ್ಯದ ಮಟ್ಟಿಗೆ ಇರುವ ವ್ಯವಸ್ಥೆಗಳಲ್ಲಿ ಇದೆ, ಚೆನ್ನಾಗಿ ನಡೀತಾ ಇದೆ.
1: ಈಗ ನೀವು ಸಾಮಾನ್ಯವಾಗಿ ಎರಡು ಬೆಳೆಗಳನ್ನು ತೆಗೆಯುವಂಥ?
0: ಹೌದು, ನಾವು ನಮ್ಮ ಉದ್ದೇಶವೇ ಎರಡು ಬೆಳೆಗಳನ್ನು ತೆಗೆಯುವಂಥದ್ದು. ಅದು ಸಹಜವಾಗಿ ಮಳೆಯ ವ್ಯವಸ್ಥೆಗಳು ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ, ಇಲ್ಲದಿದ್ದರೆ ಸ್ವಲ್ಪ ಬೇರೆ ನೀರಿನ ಮೂಲಗಳನ್ನು ಶ್ರಮಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಅದು ಅನಿವಾರ್ಯ ಕೂಡ, ಯಾಕಂದರೆ ಇಳಿದ ನಂತರ ಹೆದರಿಕೊಂಡು ಕೂತ್ಕೊಳ್ಳುವಂಥ ವ್ಯವಸ್ಥೆಗಳಿಗೆ ಹೋಗಬಾರದು ಅನ್ನೋದು ಉದ್ದೇಶ.
1: ಈಗ ಸಾವಯವ ರೀತಿಯಲ್ಲಿ ಮಾಡುವಾಗ ರೋಗ ನಿರ್ವಹಣೆ, ಈಗ ಬೆಳೆಗೆ ಬರುವಂಥದ್ದು ಅದೆಲ್ಲ ಯಾವ ರೀತಿ ನಿಭಾಯಿಸುವ?
0: ಸಹಜವಾಗಿ ಸಾವಯವ ಕೃಷಿಯಲ್ಲಿ ರೋಗ ನಿರ್ವಹಣೆಗೆ ಕೆಲವು ಸಲ ಹೆಚ್ಚಿನವರು ಬಾಕಿ ಮೂಲಗಳನ್ನು ಅನುಸರಿಸುವುದಿದೆ. ಅಂದರೆ ನಮ್ಮ ಉದ್ದೇಶ ಏನಂದರೆ ಪ್ರಕೃತಿಗೆ ಏನು ಬೇಕೋ ಅದನ್ನು ಮಾತ್ರ ಕೊಡುವಂಥದ್ದು. ಈಗ ಮುಖ್ಯವಾಗಿ ಈ ಪಾಳೇಕರ್ ಮಾದರಿಯ ಕೃಷಿಗಳನ್ನು, ಅವರ ಪುಸ್ತಕದಲ್ಲೇ ಇರುವಂತಹ ಅನೇಕ ವ್ಯವಸ್ಥೆಗಳಿದೆ, ಆ ವ್ಯವಸ್ಥೆಗಳನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದಷ್ಟು ರಾಸಾಯನಿಕಗಳಿಂದ 100% ಹಿಂಜರಿಯುವಂಥದ್ದು. ಸ್ವಲ್ಪ ನಮಗೂ ನಷ್ಟಗಳು ಉಂಟಾಗಬಹುದು ಇದರಲ್ಲಿ, ಯಾಕಂತ ಹೇಳಿದರೆ ಆ ಮೂಲಗಳಿಂದ ನಾವು ನೈಸರ್ಗಿಕವಾಗಿ ಇದನ್ನು ಮಾಡುವಾಗ ಕೆಲವು ಕೀಟನಾಶಕಗಳ ಬಳಕೆ ಆಲ್ರೆಡಿ ಆಗಿರೋದ್ರಿಂದ ಸ್ವಲ್ಪ ನಮಗೆ ಸವಾಲುಗಳು ಅನಿಸ್ಬೋದು. ಬಟ್ ಮುಂದಕ್ಕೆ ಅದು ಆ ವ್ಯವಸ್ಥೆಗೆ ಒಗ್ಗಿಕೊಂಡು ಹೋಗಬಹುದು ಅನ್ನೋ ವಿಶ್ವಾಸ ಇದೆ. ಎಲ್ಲವೂ ಪ್ರಾಕೃತಿಕವಾಗಿ ಪ್ರಕೃತಿಯಲ್ಲಿ ಏನು ಸಿಗುತ್ತದೆ ಅದನ್ನೇ ಕೀಟನಾಶಕಗಳಿಗೆ ಬಳಸುವಂಥ ಉದ್ದೇಶಗಳಿವೆ. ಅದು ಬಿಟ್ಟು ಬೇರೆ ಯಾವುದಕ್ಕೂ ಒಗ್ಗಿಕೊಳ್ಳುವಂಥ ಪ್ರಯತ್ನಗಳಿಲ್ಲ.
1: ಈಗ ಭತ್ತದ ಕೃಷಿಯಿಂದ ತೋಟಗಾರಿಕಾ ಬೆಳೆಗೆ ಬಂದರೆ, ಅಂದರೆ ಅಡಿಕೆ ಕೃಷಿಯ ಅದೆಲ್ಲ ನೀವು ಯಾವ ರೀತಿ ಮಾಡುವಂಥ?
0: ಈಗ ಪ್ರಾಯೋಗಿಕವಾಗಿ ಅಡಿಕೆ ಕೃಷಿಗೂ ಕೂಡ ಇದೇ ಸಾವಯವದ ಮಾದರಿಯನ್ನು ಅನುಸರಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದೆರಡು ವರ್ಷ ಆದದಷ್ಟೇ ಅದನ್ನು ಶುರು ಮಾಡಿಕೊಂಡು ಅದರಲ್ಲಿ ಎಷ್ಟು ರೀತಿಯ ಸಫಲತೆಗಳನ್ನು ಕಾಣ್ತೇವೆ ಅನ್ನೋದು ಇನ್ನೂ ಕೂಡ ಆ ಕಾರ್ಯರೂಪಕ್ಕೆ ಅದು ಕಂಡು ಬಂದಿಲ್ಲ. ಬಟ್ ಇವಾಗ ಶುರು ಮಾಡಿದಂತ ನೋಡುವಾಗ ನಮಗೆ ಒಂದು ತೃಪ್ತಿ ಇದೆ. ಅಂದರೆ ಬದಲಾವಣೆಗಳು ಅದರಲ್ಲಿ ಆಗ್ತಾ ಇದೆ. ಅಂದರೆ ಸಹಜವಾಗಿ ಈ ಅಡಿಕೆ ಕೃಷಿಗಳು ಆದಷ್ಟು ಕಮರ್ಷಿಯಲ್ ಬೆಳೆಗಳು, ಅಂದರೆ ವಾಣಿಜ್ಯ ಬೆಳೆಗಳಾದದ್ರಿಂದ ಅದಕ್ಕೆ ಜಾಸ್ತಿ ಜನರು ಎಂತಂದರೆ ವಾಣಿಜ್ಯ ರೂಪದಲ್ಲಿ ಅದನ್ನು ನೋಡ್ಕೊಳ್ಳೋದ್ರಿಂದ ಅದಕ್ಕೆ ಪೆಸ್ಟಿಸೈಡ್ಗಳು ರಾಸಾಯನಿಕಗಳ ಬಳಕೆಗಳನ್ನ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಬಟ್ ನಾನು 2 ವರ್ಷದಿಂದ ನಾನು ಗುತ್ತಿಗೆಗೆ ತಗೊಂಡ ಜಾಗದಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸಿಲ್ಲ. ಖಾಲಿ ಹಟ್ಟಿಗೊಬ್ಬರ, ಜೀವಾಮೃತ ಇವುಗಳನ್ನೇ ಬಳಸಿಕೊಂಡು ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ. ನನಗೆ ತೃಪ್ತಿ ಇದೆ. ಪ್ರೊಡಕ್ಷನ್ ಇದು ವಾಣಿಜ್ಯ ರೂಪದಲ್ಲಿ ಬರುವ ಬೆಳೆಗಳು ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಮುಂದಕ್ಕೆ ಅದು ಹೆಚ್ಚಾಗಬಹುದು ಅನ್ನೋ ವಿಶ್ವಾಸ ಇದೆ.
1: ಯಾವ ತಳಿಯನ್ನು ಇಟ್ಕೊಂಡಿದ್ದೀರಿ?
0: ಆ ಊರಿನ ಕಂಗಿನ ಸಸಿಗಳೇ ಇರುವುದು, ಮತ್ತೆ ತೆಂಗು ಕೂಡ ಊರಿದ್ದೆ ತೆಂಗು ಸಸಿಗಳಿವೆ, ಮತ್ತೆ ಕಾಳು ಮೆಣಸು ನಾವು ಈಗ ಸಹಜವಾಗಿ ಊರಲ್ಲಿ ಏನು ಬೆರೀತಾ ಇದ್ದಾರೆ ಅದನ್ನೇ ಮಾಡ್ತಾ ಇದ್ದೇವೆ.
1: ಅಂದ್ರೆ ನೀವು 2 ವರ್ಷದ ಹಿಂದೆ ಅಲ್ಲಿ ಕೃಷಿ ಆರಂಭ ಮಾಡಿದ್ರಿ?
0: ಹೌದು.
1: ನೀವು ಅಲ್ಲಿ ಗಿಡಗಳನ್ನು ಹಾಕಿರುವಂತದ್ದು?
0: ಇಲ್ಲ, ಆಲ್ರೆಡಿ ಅಲ್ಲಿ ಇರುವಂತಹ ಗಿಡಗಳನ್ನೇ ನಾವು ಮುಂದುವರಿಸಿಕೊಂಡು ಬಂದದ್ದು. ಈ ವರ್ಷ ಮಾತ್ರ ನಾವು ಸ್ವಲ್ಪ ಹೊಸ ಹೊಸ ಗಿಡಗಳನ್ನು ಅದರಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ 1-2 ವರ್ಷ ಮಣ್ಣಿನ ವ್ಯವಸ್ಥೆಗಳನ್ನ ಸರಿಮಾಡಿಸಿಕೊಳ್ಳೋದಕ್ಕೆ ನಮಗೆ ಸಮಯಗಳು ಹೋಯಿತು. ಸೊ ಅದಕ್ಕೆ ಪೂರಕವಾಗಿ ಬೇಕಾಗುವಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನನಗೆ ಸುಮಾರು 2 ವರ್ಷ ಹಿಡಿಯಿತು. ಸೊ ಮುಖ್ಯವಾಗಿ ಹೇಳುವುದಂದ್ರೆ ಈ ವರ್ಷದಿಂದ ನಾವು ಸಂಪೂರ್ಣವಾಗಿ ಸಾವಯವದತ್ತ ಮುಖ ಮಾಡಿದ್ದೇವೆ. ಇನ್ನು ಯಾವತ್ತಿಗೂ ರಾಸಾಯನಿಕ ಬಳಕೆಗಳನ್ನ ಭೂಮಿಗೆ ನೀಡುವುದೇ ಇಲ್ಲ ಅನ್ನೋ ದೃಢ ನಿರ್ಧಾರದೊಂದಿಗೆ ಹೊರಟಿದ್ದೇವೆ.
1: ಈಗ ಕಾಳುಮೆಣಸು ಕೃಷಿ ಅಂದ್ರೆ ಯಾವ ರೀತಿ, ಬೇರೆ ರೀತಿ ಮಾಡ್ತೀರಾ? ಅಲ್ಲ,
0: ಇಲ್ಲ, ನಾವು ಈಗ ಕಾಳು ಮೆಣಸಿನ ಕೃಷಿ ಅಂದ್ರೆ ಆಲ್ರೆಡಿ ಅದರಲ್ಲಿ ಕಾಳು ಮೆಣಸು ಈಗ ನಾನು ತೆಗೆದಿಂದ ಇದ್ದದ್ರಿಂದ ಅದನ್ನು ಯಾವುದನ್ನು ಕೂಡ ಡಿವಿಯೇಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದನ್ನು ಇದ್ದಾಗೆ ಸಂರಕ್ಷಿಸಿಕೊಂಡು ಬಂದಿದ್ದೇವೆ. ಇನ್ನು ಮುಂದಕ್ಕೆ ಮಾಡುವಾಗ ಮುಂದೆ ಬೇರೆ ಬೇರೆ ಪದ್ಧತಿಗಳಿದೆ ಇವಾಗ, ಅದನ್ನು ಸಾವಯವ ರೀತಿಯಲ್ಲಿ ಅದನ್ನು ಯಾವ ತರ ಒಗ್ಗಿಸಿಕೊಳ್ಳಬಹುದು ಅನ್ನೋಂತ ವ್ಯವಸ್ಥೆಗಳನ್ನು ನೋಡಿಕೊಂಡು ಅದರಲ್ಲಿ ಮುಂದುವರಿಸುವಂತ ಯೋಜನೆಗಳಿವೆ. ಈಗ ನಾನು ಈ ಸಾವಯವ ಕೃಷಿಗೆ ಪೂರಕವಾಗುವ, ನಾನು ಮೊದಲೇ ಹೇಳಿದಂತೆ ಪ್ರಕೃತಿಗೆ, ಪ್ರಾಕೃತಿಕ ಕೃಷಿಗೆ ಪೂರಕವಾಗುವ ಹಾಗೆ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಕೃಷಿಯನ್ನು ಯಾವ ತರ ಮಾಡ್ತಾ ಇದ್ರು. ಮುಂಚೆ ಕೂಡ ಕೃಷಿ ಮಾಡುವವರ ಮನೆಯಲ್ಲಿ ಒಂದೆರಡು ದನಗಳು, ಒಂದಷ್ಟು ಕೋಳಿಗಳು, ಒಂದಷ್ಟು

0: ಆಡುಗಳನ್ನು ಸಾಕುವಂತಹ ಪದ್ಧತಿಗಳು ಮುಂಚಿನಿಂದಲೂ ಬರ್ತಾ ಇತ್ತು. ಅದೇ ಅದರಲ್ಲೇ ಬರುವಂತಹ ಗೊಬ್ಬರಗಳನ್ನೇ ಅವರು ಉಪಯೋಗ ಮಾಡಿಕೊಂಡು ಕೃಷಿ ನಡೆಸ್ತಾ ಇದ್ರು. ಅದೇ ಪದ್ಧತಿಯನ್ನು ಇಲ್ಲಿ ಕೂಡ ಮುಂದುವರಿಸುವ ಪ್ರಯತ್ನಗಳಿಗೋಸ್ಕರ ಹಟ್ಟಿಕಟ್ಟಿ ದನಗಳನ್ನ ಸಾಕ್ತಾ ಇದ್ದೇನೆ, ಒಂದು ಸ್ವಲ್ಪ ಆಡುಗಳನ್ನ ಸಾಕ್ತಾ ಇದ್ದೇವೆ, ಅದರ ಒಟ್ಟಿಗೆ ಊರಿನ ಕೋಳಿಗಳನ್ನು ಕೂಡ ಆ ಜಾಗದಲ್ಲಿ ಸಾಕಿಕೊಂಡು ಅದರಲ್ಲಿ ಬರುವ ಗೊಬ್ಬರಗಳನ್ನೆಲ್ಲ ಇದಕ್ಕೆ ಬಳಕೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಸ್ವಲ್ಪ ವಾಣಿಜ್ಯ ರೂಪದಲ್ಲಿ ಕೂಡ ನಮಗೆ ಉಪಯೋಗ ಆಗ್ತದೆ. ಈಗ ದನದಲ್ಲಿ ಖಾಲಿ ಗೊಬ್ಬರಗಳು ಮಾತ್ರ ಬರುವಂತದ್ದಲ್ಲ, ಅದರ ಹಾಲು ಮಾರುವುದರಿಂದ ನಮಗೆ ಹಾಲಿನಲ್ಲಿ ಅದರಲ್ಲಿ ಬರುವಂತಹ ಇನ್ಕಮ್ಗಳು ಬರುತ್ತೆ. ಅಲ್ಲಿಗೆ ಬೇಕಾಗುವ ಜನರ ಅವಶ್ಯಕತೆ ಏನಿದೆ, ಮ್ಯಾನ್ ಪವರ್ ಏನು ಬೇಕಾಗಿದೆ, ಅದಕ್ಕೆ ಬೇಕಾಗುವ ಸಂಬಳವನ್ನು ಇದರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಹೋಗುವಂತ ಒಂದು ಪ್ರಯತ್ನಗಳಾಗ್ತವೆ. ಸಹಜವಾಗಿ ಸಂಪೂರ್ಣವಾಗಿ ಬರದಿದ್ರು ಕೂಡ ಒಂದು ಖರ್ಚಿನ ಒಂದಂಶವನ್ನು ಅದರಲ್ಲಿ ತೆಗಿಬಹುದು ಅನ್ನುವಂಥ ವಿಶ್ವಾಸ ಕೂಡ ಇದೆ. ಅದು ಅಗತ್ಯ ಕೂಡ ಈಗಿನ ವ್ಯವಸ್ಥೆಗೆ. ಸೊ ಈ ಸಹಜವಾಗಿ ಪ್ರಾಕೃತಿಕ ಕೃಷಿಗೆ ನಾವು ಹೋಗ್ತಾ ಇರುವುದರಿಂದ ಈ ವ್ಯವಸ್ಥೆಗಳಿಗೆ ನಾನು ಪೂರಕವಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೆ.
1: ಈಗ ನಿಮ್ಮ ಕೃಷಿ ಉತ್ಪನ್ನಗಳಿಗೆ ಯಾವ ರೀತಿ ಮಾರುಕಟ್ಟೆ ಎಲ್ಲ ಮಾಡುವಂತ,
0: ಮಾರುಕಟ್ಟೆಗೆ ಒಂದು ದೊಡ್ಡ ಸವಾಲೇ ಇದೆ. ಆದರೆ ನಮ್ಮ ಪರಿಚಯದ ಬಳಗದವರಿಗೆ ನಾವು ಮಾಡುವಂತಹ ಸಾವಯವ ಕೃಷಿಯಲ್ಲಿ ಅತಿ ವಿಶ್ವಾಸಗಳು ಇರುವುದರಿಂದ ನಮಗೆ ಈ ಅಕ್ಕಿಯನ್ನ ಮಾರುಕಟ್ಟೆ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಅಂತ ಏನು ಅನ್ನಿಸ್ತಾ ಇಲ್ಲ. ಕೇವಲ ಒಂದು ಟ್ರಾನ್ಸ್ಪೋರ್ಟ್ ಮಾಡುವುದು, ಅವರಿಗೆ ಅದನ್ನು ಮುಟ್ಟಿಸುವಂತಹ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಬೇಕಂತ ಅನಿವಾರ್ಯ ಇರ್ತದೆ. ಅದೊಂದು ಸ್ವಲ್ಪ ಸವಾಲಿನ ವಿಷಯವಾಗಿರ್ತದೆ. ಬಟ್ ಅಕ್ಕಿಗೆ ಸಹಜವಾಗಿ ಮಾರುಕಟ್ಟೆ ಇವಾಗ ತುಂಬಾ ಚೆನ್ನಾಗಿದೆ. ವಾಣಿಜ್ಯ ಬೆಳೆಗಳಾಗಿ ಈಗ ಅಡಿಕೆ ತೆಂಗುಗಳಿಗೆ ಹೇಗೂ ಮಾರುಕಟ್ಟೆಗಳು ವ್ಯತ್ಯಾಸಗಳಾಗ್ತಾ ಇರ್ತವೆ, ಬಟ್ ಬೇಡಿಕೆಗಳಿದ್ದಾವೆ. ಮುಖ್ಯವಾಗಿ ನಮಗೆ ತರಕಾರಿಯನ್ನ ಮಾರುಕಟ್ಟೆ ಮಾಡುವುದು ಸ್ವಲ್ಪ ಸವಾಲಿನ ವಿಷಯ ಆಗಿರುತ್ತದೆ. ಅದನ್ನು ನಾವು ಪ್ರಯತ್ನಿಸ್ತಾ ಇದ್ದೇವೆ. ಮನೆ ಮನೆಗೆ ತರಕಾರಿಗಳನ್ನು ಮುಟ್ಟಿಸುವಂತಹ ಯೋಜನೆಗಳನ್ನು ಹಾಕೊಳ್ಳುವಂಥದ್ದು ಅಂಥದ್ದು ಪ್ರಯತ್ನಗಳನ್ನು ನಡೆಸ್ತಾ ಇದ್ದೇವೆ. ಅದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಾಣ್ತಾ ಇದೆ. ಮುಂದಕ್ಕೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಾಗ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬಹುದು. ಮಾರುಕಟ್ಟೆ ಚೆನ್ನಾಗಿದೆ, ಮಾರುಕಟ್ಟೆ ಅಂತೂ ಇದ್ದೇ ಇದೆ ಸಾವಯವ ಕೃಷಿಗೆ.
1: ಸರ್, ಈಗ ನೀವು ನಿಮ್ಮ ಕೃಷಿ ಮಾಡ್ತಾ ಇರುವಾಗ ಯೋಜನೆಗಳ ಫಲಾನುಭವಿಗಳ ನೀವು ಏನಾದರೂ ಪಡ್ಕೊಂಡ್ರ ಸಹಾಯಧನಗಳು ಯಾವ ರೀತಿ?
0: ಸಹಜವಾಗಿ ಕೃಷಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಂತ ಭೂಮಿಗಳಿದ್ದಾಗ ಅದಕ್ಕೆ ಸರ್ಕಾರದಿಂದ ಬರುವಂತಹ ಸಬ್ಸಿಡಿಗಳಾಗಿರ್ಬೋದು, ಅನೇಕ ಯೋಜನೆಗಳು, ಅದನ್ನು ಪಡೆಯುವುದಕ್ಕೆ ಸ್ವಲ್ಪ ಸುಲಭದ ವಿಷಯವಾಗಿರ್ತದೆ. ಬಟ್ ನಾವು ಗುತ್ತಿಗೆ ಆಧಾರದಲ್ಲಿ ಭೂಮಿಗಳನ್ನು ಪಡ್ಕೊಂಡಾಗ ಕೆಲವೊಂದು ಯೋಜನೆ ವ್ಯವಸ್ಥೆಗಳನ್ನು ನಮಗೆ ಅದರಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಟ್ ಕೆಲವೊಂದು ವಿಷಯಗಳು, ಈಗ ಉದಾಹರಣೆಗೆ ಫಸಲ್ ಭೀಮಾ ಅಂತ ಹೇಳಿ ಒಂದು ಇನ್ಶೂರೆನ್ಸ್ನ ವ್ಯವಸ್ಥೆಗಳು ಇರ್ತದೆ ಫಸಲ್ಗಳಿಗೆ, ಅದಕ್ಕೆಲ್ಲ ನಮಗೆ ಗುತ್ತಿಗೆ ಆಧಾರದಲ್ಲಿ ಮಾಡುವಾಗ ಅದನ್ನು ಕೂಡ ಪಡ್ಕೊಳ್ಳುವಂಥ ಅವಕಾಶಗಳಿವೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಈ ವ್ಯವಸ್ಥೆಗಳನ್ನು ಪಡೆಯುವ ಪ್ರಯತ್ನಗಳನ್ನು ಮಾಡಿದೆ. ಈಗ ಹೈನುಗಾರಿಕೆಯಲ್ಲಿ ಸರ್ಕಾರದಿಂದ ಬರುವಂತಹ ಸಬ್ಸಿಡಿಗಳನ್ನು ನಮಗೆ ನೇರವಾಗಿ ಪಡೆಯಲಿಕ್ಕೆ ಆಗ್ತದೆ. ಅದಕ್ಕೆ ಸ್ವಂತ ಭೂಮಿಯ ವ್ಯವಸ್ಥೆಗಳೇನು ಬೇಕಾಗಿಲ್ಲ. ಅಲ್ಲಿ ಯಾವ ಯಾವ ಸಾಧ್ಯತೆಗಳಿದೆಯೋ ಆ ಸಾಧ್ಯತೆಗಳಲ್ಲಿ ಆ ಪರಿಮಿತಿಗಳಲ್ಲಿ ಅದನ್ನು ಪಡ್ಕೊಳ್ಳುವಂತಹ ವ್ಯವಸ್ಥೆಗಳನ್ನು ಸಾಧ್ಯತೆಗಳು ನಮ್ಮ ಹತ್ರ ಇದೆ.
1: ನಿಮ್ಮ ಅನುಭವದ ಪ್ರಕಾರ ಈಗ ಸಾವಯವ ಕೃಷಿ ಮಾಡಲಿಕ್ಕೆ ಬಯಸುವಂತವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
0: ನನ್ನ ಒಂದು ಅನುಭವದ ಪ್ರಕಾರ ಈಗಿನ ಯುವಕರು ಸಾವಯವ ಕೃಷಿ ಹತ್ರ ಮನ ಮಾಡಬೇಕು. ಯಾರಿಗೆಲ್ಲ ಈ ಸಾವಯವ ಕೃಷಿಯ ಬಗ್ಗೆ ಆಸಕ್ತಿ ಇದೆ, ಅನೇಕ ಯುವಕರು ಈಗ ಸಾವಯವ ಕೃಷಿಯಲ್ಲಿ, ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅಂಥವರಲ್ಲಿ ಅನೇಕ ಹುಡುಗರು ಈಗ ಹಿಂದಿನ ಯುವಕರು ಅದನ್ನು ತೊಡಗಿಸಿರುವ ಅನೇಕ ನಿದರ್ಶನಗಳು ಸಮಾಜದಲ್ಲಿದೆ. ಯಾವುದೇ ಇರಲಿ, ಈ ಸಾವಯವ ಕೃಷಿ ಮಾಡುವಲ್ಲಿ ಒಂದು ದೃಢತೆ ಮುಖ್ಯ. ನಾನು ಈ ವರ್ಷ ಮಾಡಿ ನಾನು ನೆಕ್ಸ್ಟ್ ಇಯರ್ ನನಗೆ ಅದೆಲ್ಲ ಬರ್ತದೆ ಅನ್ನುವಂತಹ ಮನಸ್ಸನ್ನು ಬಿಟ್ಟು ಇದು ಮುಂದೆ ಮುಂದಿನ ಮುಂದೆ ಮುಂದೆ ಹೋದಾಗ ನಮಗೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಬರ್ತವೆ. ಸವಾಲುಗಳು ತುಂಬ ಇದೆ, ಆ ಸವಾಲುಗಳನ್ನು ಎದುರಿಸುವ ಛಲಗಳನ್ನು ಬೆಳೆಸಿಕೊಂಡ್ರೆ ಇದರಷ್ಟು ತೃಪ್ತಿ ಕೊಡುವ ಯಾವ ವ್ಯವಹಾರಗಳು ನಮಗಿಲ್ಲ. ಕೃಷಿಯಲ್ಲಿ ತೃಪ್ತಿ ಕೊಡುವಷ್ಟು ವ್ಯವಹಾರಗಳು ಬೇರೆ ಇಲ್ಲ. ಯುವಕರಿಗೆ ಇದು ತುಂಬ ಆಶಾದಾಯಕದಂಥ ವಿಷಯ. ಮುಂದಿನ ದಿನಗಳಲ್ಲಿ ಇವತ್ತು ಸಾವಯವ ಸಾವಯವ ಸಾವಯವ ಅಂತ ಎಲ್ಲರೂ ಅದನ್ನೇ ಮಾತಾಡ್ತಿರುವುದರಿಂದ, ಜನರಿಗೆ ವಿಷ ತಿನ್ನುವ ಅನುಭವಗಳು ಜಾಸ್ತಿ ಆಗ್ತಾ ಇರೋದರಿಂದ ಜನರು ಎಲ್ಲರೂ ಸಾವಯವದತ್ತ ಮುಖ ಮಾಡಿದ್ರು ಅಂತ ಈ ಸಂದರ್ಭದಲ್ಲಿ ಇದಕ್ಕೆ ಮಾರುಕಟ್ಟೆ ಖಂಡಿತ ಬರ್ತದೆ. ಬಟ್ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಈಗಿನ ಯುವಕರು ಅದಕ್ಕೆ ಮನಸ್ಸು ಮಾಡಿದರೆ ಅದೊಂದು ದೊಡ್ಡ ವಿಷಯವೇನಲ್ಲ. ಸರ್ಕಾರವೂ ಕೂಡ ತುಂಬ ಪ್ರೋತ್ಸಾಹಗಳನ್ನು ಕೊಡ್ತಾ ಇದೆ ಸಾವಯವ ಕೃಷಿ ಮಾಡಿದ್ರೆ. ಅದನ್ನೆಲ್ಲ ಬಳಸಿಕೊಂಡು ಕೇವಲ ತನಗಿರುವ ಭೂಮಿಗಳಲ್ಲೇ ಮಾಡ್ಕೊಳ್ಬಹುದು. ಈಗ ಅನೇಕರು ಕೃಷಿಯೇ ಮಾಡದೆ ಭೂಮಿಗಳನ್ನು ಬಂಜರು ಬಿಡುವಂತಹ ಅನೇಕ ಸಂಗತಿಗಳಿವೆ. ಅಂತ ಜಾಗಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಅವರಿಗೆ ಮನವೊಲಿಸಿಕೊಂಡು ಅದನ್ನು ಲೀಸಿಗೆ ತಗೊಂಡ ನನಗೆ ಆ ತರ ಮಾಡ್ತಾ ಹೋದ್ರೆ ಅದರಲ್ಲಿ ಸಕ್ಸಸ್ ಆಗುವಂತ ಕೃಷಿ ಭೂಮಿ ಉಳಿಯುತ್ತದೆ, ಪ್ರಕೃತಿಯು ಪ್ರಾಕೃತಿಕವಾಗಿ ಬೆಳೆಯುತ್ತದೆ, ಅದರ ಒಟ್ಟಿಗೆ ಒಂದು ಶುದ್ಧ ಆಹಾರವನ್ನು ಜನರಿಗೆ ಕೊಟ್ಟಂತಹ ಸಂತೃಪ್ತಿ ನಮಗೆ ಬರ್ತದೆ. ಕೇವಲ ಲಾಭವನ್ನೇ ವಾಣಿಜ್ಯವನ್ನೇ ಉದ್ದೇಶ ಮಾಡಿಕೊಂಡು ಕೃಷಿಯನ್ನು ಮಾಡಬಾರದು. ಖಂಡಿತವಾಗಿ ನಮಗೆ ಸೋಲಂತೂ ಸಂಭವಿಸುವುದಿಲ್ಲ ಕೃಷಿಯಲ್ಲಿ, ಆದರೆ ಬಾಕಿ ವಾಣಿಜ್ಯಗಳ ಹಾಗೆ ಅತೀ ದೊಡ್ಡ ಇನ್ಕಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಾರದು ಅಂತಲೂ ಕೂಡ ನಾನು ಹೇಳುವುದಿಲ್ಲ. ಒಮ್ಮೆಲೆ ಬರುವಂಥದ್ದಲ್ಲ, ಹೋಗ್ತಾ ಹೋಗ್ತಾ ಹೋದಾಗೆ ಅದು ವ್ಯವಸ್ಥೆಗಳು ಸರಿಯಾಗ್ತಾ ಹೋದ ಹಾಗೆ ಒಳ್ಳೆ ಗಳಿಕೆಯನ್ನು ಈ ಕೃಷಿಯಲ್ಲಿ ಕೂಡ ಮಾಡಬಹುದು. ಯುವಕರು ತುಂಬ ಇದಕ್ಕೆ ಮುಂದೆ ಬರಬೇಕು, ದೃಢತೆ ಬೇಕು, ಅದಕ್ಕೆ ಬೇಕಾದ ಸಲಹೆಗಳನ್ನು ಕೊಡುವಂಥ ಸುಮಾರು ವ್ಯವಸ್ಥೆಗಳು ನಮ್ಮ ಹತ್ರ ಇದೆ. ಆ ವ್ಯವಸ್ಥೆಗಳನ್ನು ಬಳಸಿಕೊಂಡು ನಾವು ಒಂದೇ ಮನಸ್ಸಿನಿಂದ ಅದನ್ನು ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ಸಕ್ಸಸ್ ಸಿಗ್ತದೆ ಅನ್ನುವಂಥದ್ದು ನನ್ನ ಅನುಭವ.
1: ಈಗ ನಮ್ಮ

0: ಕೇಳುಗರಿಗೆ ನಿಮ್ಮಿಂದ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಬಹುದು?
1: ಖಂಡಿತ, ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಸಂಪರ್ಕಿಸಬಹುದು. ನಮ್ಮಿಂದ ನಮಗೆ ಗೊತ್ತಿರುವಂಥ ವ್ಯವಸ್ಥೆಗಳೇನಿದೆ ಅದನ್ನು ನಾನು ಎಲ್ರಿಗೂ ಹೇಳ್ಬೋದು. ಅಲ್ಲ, ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳಿದ್ದರೆ ಅದನ್ನು ಪೂರಕವಾಗಿ ನೀಡುವಂಥ ವ್ಯವಸ್ಥೆಗಳು ನಮಗೆ ಗೊತ್ತಿರುವವರನ್ನು ನಮಗೆ ಅವರನ್ನು ಸಂಪರ್ಕಿಸಲು ಕೂಡ ಬರ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9883299
0: ಈಗ ಸಾವಯವ ಭತ್ತದ ಕೃಷಿಯ ಜೊತೆಗೆ ಸಮಗ್ರ ಕೃಷಿಯನ್ನು ಸಾವಯವ ರೀತಿಯಲ್ಲಿ ಮಾಡುತ್ತಿರುವ ಇಂದಿನ ಪೀಳಿಗೆಗೆ ಅಗತ್ಯವಾಗಿ ಇರುವಂತಹ ಆಹಾರ ಉತ್ಪಾದನೆಯನ್ನು ಜೊತೆಗೆ ಪರಿಸರ ಸಂರಕ್ಷಣೆಗೆ ಕೂಡ ಒತ್ತು ನೀಡಿಕೊಂಡು ಕೃಷಿ ಮಾಡುವಂತಹ ರೈತರು ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸುಸ್ಥಿರ ಕೃಷಿಯತ್ತ ಹೆಜ್ಜೆ ಇಡಲಿಕ್ಕೆ ನೀವು ಅವರಿಗೆ ಮಾದರಿಯಾಗಿದ್ದೀರಿ. ನಿಮ್ಮ ಕೃಷಿ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಅಂತಹ ಆಶಿಸ್ತಾ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೆ ಸಾವಯವ ಸಮಗ್ರ ಕೃಷಿ ಅನುಭವದ ಕುರಿತು ವರ್ಕಾಡಿಯ ಪ್ರಶಾಂತ್ ಕುಮಾರ್ ಕಲ್ಲೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1801 ಕರೆ ಮಾಡಿ.
5: ಇದು ಯಾರ ನಂಬರ್ ಅಣ್ಣ?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10
5: ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1801 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈಗ ಕೇಳಿ ಕೃಷಿ ಮಾಹಿತಿ.
6: ಕೇಳುವರೆ, ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೃಷಿಯಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗ್ತಾ ಇರುವಂತಹ ರಸಗೊಬ್ಬರ ಮತ್ತು ಪೀಡನಾಶಕಗಳಿಂದಾಗಿ ಪರಿಸರ ಸಾಕಷ್ಟು ಮಲಿನಗೊಳ್ಳುತ್ತಾ ಇದೆ. ನೆಲ, ಜಲ ಮತ್ತು ವಾಯು ಕೂಡ ಮಾಲಿನ್ಯಗೊಂಡು ಇಂದು ಕೃಷಿಯು ಅನೇಕ ಸವಾಲುಗಳನ್ನು ಎದುರಿಸುವಂತಹ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಕೀಟ ಮತ್ತು ರೋಗಗಳು ರಾಸಾಯನಿಕಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡು ಅವುಗಳ ನಿಯಂತ್ರಣ ಕಷ್ಟವಾಗ್ತಾ ಇದೆ. ಹಾಗಾಗಿ ರಾಸಾಯನಿಕದ ಬದಲಾಗಿ ಪರ್ಯಾಯ ಸಸ್ಯ ಸಂರಕ್ಷಣಾ ವಿಧಾನಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹದ್ದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನದ ಮೂಲ ಉದ್ದೇಶವಾಗಿದೆ ಅಂತ ಹೇಳಬಹುದು. ಇದರಲ್ಲಿ ಸ್ವಚ್ಛ ಬೇಸಾಯ ಕ್ರಮವನ್ನು ಅನುಸರಿಸುವಂತಹದ್ದು, ಆಸರೆ ಸಸ್ಯಗಳನ್ನು ನಾಶಪಡಿಸುವಂತಹದ್ದು, ವ್ಯವಸ್ಥಿತವಾಗಿ ನೀರು ಮತ್ತು ಗೊಬ್ಬರದ ನಿರ್ವಹಣೆ ಮಾಡುವಂತಹದ್ದು, ಬೆಳೆಗಳ ಪರಿವರ್ತನೆ, ಬೆಳೆ ಪದ್ಧತಿಗಳು, ಮಿಶ್ರ ಬೆಳೆಗಳು, ಸರಿಯಾದಂತಹ ನಾಟಿಯ ಸಮಯ, ರೋಗ ನಿರೋಧಕ ತಳಿಗಳ ಬಳಕೆ, ಇವಲ್ಲದೆ ಭೌತಿಕವಾಗಿ ಹಾಗೂ ಯಾಂತ್ರಿಕ ಕ್ರಮಗಳಿಂದ ಪೀಡೆಗಳನ್ನು ನಿರ್ವಹಣೆ ಮಾಡಿ ಬೆಳೆಗಳಿಗೆ ರೋಗ ಮತ್ತು ಕೀಟಗಳಿಂದ ಆರ್ಥಿಕ ನಷ್ಟವಾಗುವುದನ್ನು ಕೂಡ ತಡೆಗಟ್ಟಬಹುದಾಗಿದೆ. ಕೆಲವೊಂದು ಪರಿಸರ ಸ್ನೇಹಿ ಕೀಟ ಮತ್ತು ರೋಗ ನಿರ್ವಹಣಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹೇಳುವುದಿದ್ರೆ, ಮಾಗಿ ಉಳುಮೆಯನ್ನು ಮಾಡುವಂತಹದ್ದು ಒಂದು ಪ್ರಮುಖವಾದಂತಹ ಬೇಸಾಯ ಕ್ರಮ. ಮಾಗಿ ಉಳುಮೆಯಿಂದ ಹಿಂದಿನ ಬೆಳೆಯ ಉಳಿಕೆಯಿಂದ ಮಣ್ಣಿನಲ್ಲಿರುವಂತಹ ಕೀಟದ ಮೊಟ್ಟೆಗಳು, ಮರಿಹುಳುಗಳು, ರೋಗಕಾರಕ ಕಳೆಗಳ ಬೀಜಗಳು ಸೂರ್ಯನ ರಶ್ಮಿಗೆ ಒಡ್ಡುವುದರಿಂದ ಮಣ್ಣಿನಿಂದ ಪ್ರಸಾರವಾಗುವಂತಹ ರೋಗ ಮತ್ತು ಕೀಟಗಳನ್ನು ನಿರ್ವಹಿಸಬಹುದು. ಸಾಗುವಳಿ ಪದ್ಧತಿಯಲ್ಲಿ ವಿಶೇಷವಾಗಿ ಭತ್ತದಲ್ಲಿ ನಾಟಿ ಮಾಡುವಾಗ ಪ್ರತಿ 8 ಅಂತರದಲ್ಲಿ 2 ನಾಟಿ ತಪ್ಪಿಸಿ ಜಾಗ ಬಿಡುವುದರಿಂದ ಕಂದು ಜಿಗಿ ನಿರ್ವಹಣೆಯನ್ನು ಮಾಡಬಹುದು. ಭತ್ತದ ಗದ್ದೆಯ ಸುತ್ತ ಕಳೆ ಮತ್ತು ಆಸರೆಯ ಸಸ್ಯಗಳನ್ನು ಸ್ವಚ್ಛಗೊಳಿಸುವುದರಿಂದ ಹಾಗೂ ಪ್ರತಿ ಎಕರೆಗೆ ಸುಮಾರು 800 ಭತ್ತದ ಹೊಟ್ಟಿನ ಬೂದಿಯನ್ನು ಕೆಸರು ಮಡಿಯೊಂದಿಗೆ ಹಾಕುವುದರಿಂದ ಬೆಂಕಿ ರೋಗವನ್ನು ತಡೆಗಟ್ಟಬಹುದು. ಹಾಗೆಯೇ ಹತ್ತಿ ಬೆಳೆಯಲ್ಲಿ ಬೆಂಡೆ, ಚೆಂಡು ಹೂವು, ಸಾಸಿವೆಯನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ರಸ ಹೀರುವ ಕೀಟಗಳನ್ನು ತಡೆಗಟ್ಟಬಹುದು. ಅದರಂತೆ ಟೊಮೆಟೋದಲ್ಲಿ ಸಾಸಿವೆ ಮತ್ತು ಚೆಂಡು ಹೂವನ್ನು 4 ಹಾಗೆ ಮತ್ತು ಹೊಲದ ಸುತ್ತ ಬೆಳೆಯುವುದರಿಂದ ಬೇರುಗಂಟು ಜಂತು ರೋಗಕ್ಕೆ ಆಕರ್ಷಕ ಬೆಳೆಗಳಾಗಿ ಇವುಗಳನ್ನು ನಿರ್ವಹಣೆ ಮಾಡಬಹುದು.

0: ಇನ್ನೊಂದು ಪ್ರಮುಖವಾದಂತಹ ಕ್ರಮ ಅಂತಂದರೆ ಲಿಂಗಾಕರ್ಷಕ ಬಲೆಗಳ ಬಳಕೆಯನ್ನು ಮಾಡುವಂತಹದ್ದು. ಲೈಂಗಿಕ ಸಂಪರ್ಕಕ್ಕೆ ಸಿದ್ಧವಾಗಿರುವಂತಹ ಹೆಣ್ಣು ಪತಕಗಳು ಅಥವಾ ದುಂಬಿಗಳು ಒಂದು ನಿರ್ದಿಷ್ಟವಾದಂತಹ ವಾಸನೆಯನ್ನು ವಿಸರ್ಜಿಸ್ತವೆ. ಈ ದ್ರವದ ರಾಸಾಯನಿಕ ಸಂಯೋಜನೆಗಳನ್ನು ಉಪಯೋಗಿಸಿಕೊಂಡು ಕೃತಕ ರೀತಿಯಲ್ಲಿ ಮೋಹಕ ಬಲೆಗಳನ್ನು ಉತ್ಪಾದಿಸಿ ಗಂಡು ಪತಂಗಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. ಉದಾಹರಣೆಗೆ ತೊಗರಿ, ಅವರೆ, ಕಡಲೆ ಮತ್ತು ಹತ್ತಿಕಾಯಿ ಕೊರಕ ಲಿಂಗಾಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ ಸುಮಾರು 8 ಬಲೆಗಳನ್ನು ಬಳಸಬಹುದು. ತೆಂಗಿನ ರೈನೋಸಿರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳ ಆಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ ಸುಮಾರು 2-3 ಬಲೆಗಳನ್ನು ಬಳಸಬಹುದು. ಬದನೆಕಾಯಿ ಮತ್ತು ಕಾಂಡ ಕೊರಕ ನಿರ್ವಹಣೆಗಾಗಿ ನಾಟಿ ಮಾಡಿದ 15 ದಿವಸಗಳಲ್ಲಿ ಎಕರೆಗೆ 12-16 ಲೂಸಿನ್ ಲ್ಯೂರ್ ಬಲೆಗಳನ್ನು ಬಳಸಬಹುದು. ಮಾವಿನ ಹಣ್ಣಿನ ನೊಣ, ಹೀರೆಕಾಯಿ, ಹಾಗಲಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿನ ನೊಣದ ಆಕರ್ಷಣೆಗೆ ಪ್ರತಿ ಎಕರೆಗೆ ಸುಮಾರು 8 ಬಲೆಗಳನ್ನು ಬಳಸಬಹುದು. ಹಾಗೆಯೇ ಟ್ರೈಕೋಡರ್ಮ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಶಿಲೀಂಧ್ರ. ಇದರ ಬಳಕೆಯನ್ನು ಮಾಡಿಕೊಂಡು ಹಲವಾರು ರೋಗವನ್ನು ನಿಯಂತ್ರಣ ಮಾಡಬಹುದು. ಟ್ರೈಕೋಡರ್ಮ ಶಿಲೀಂಧ್ರವು ಸೂಕ್ಷ್ಮಜೀವಿಗಳಲ್ಲಿ ಒಂದು ಜಾತಿಯಾಗಿದೆ. ಇದು ಎಲ್ಲ ತರಹದ ಬೆಳೆಗಳ ಮಣ್ಣಿನಲ್ಲಿ ಇರ್ತದೆ. ಈ ಟ್ರೈಕೋಡರ್ಮವು ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಕ್ಕೆ ಕಾರಣವಾದ ಶಿಲೀಂಧ್ರದ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿರುವ ಪರಿಸರ ಸ್ನೇಹಿಯಾದಂತಹ ಶಿಲೀಂಧ್ರವಾಗಿದೆ. ಇದನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. 1 ಕಿಲೋ ಟ್ರೈಕೋಡರ್ಮವನ್ನು ಸುಮಾರು 100 ಕಿಲೋದಷ್ಟು ಚೆನ್ನಾಗಿ ಕಳೆತ ಕೊಟ್ಟಿಗೆ ಗೊಬ್ಬರ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲ ಹೊದಿಕೆಯಿಂದ ಸುಮಾರು 15-20 ದಿವಸಗಳ ಕಾಲ ಮುಚ್ಚಿ ಇಡಬೇಕು. ಪ್ರತಿ 4 ದಿವಸಗಳಿಗೆ ಒಂದು ಸಾರಿ ಮರು ಮಿಶ್ರಣ ಮಾಡುವುದರಿಂದ ಟ್ರೈಕೋಡರ್ಮ ಸಂಖ್ಯೆಯೂ ಕೂಡ ಹೆಚ್ಚಾಗ್ತದೆ. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೆಳೆಗಳಿಗೆ ಸೇರಿಸುವುದರಿಂದ ಮಣ್ಣಿನಿಂದ ಪ್ರಸಾರವಾಗುವಂತಹ ಬುಡಕೊಳೆ ರೋಗ, ಬೇರುಕೊಳೆ ರೋಗ, ಗಡ್ಡೆಕೊಳೆ ರೋಗ ಹಾಗೂ ಸೊರಗು ರೋಗದಂತಹ ರೋಗಗಳನ್ನು ತಡೆಗಟ್ಟಬಹುದು. 10 ಗ್ರಾಂ ಟ್ರೈಕೋಡರ್ಮವನ್ನು 1 ಕಿಲೋ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿಯೂ ಕೂಡ ಬಳಸಬಹುದು. ಇನ್ನೊಂದು ಜೀವಾಣು ಅಂತಂದರೆ ಸುಡೋಮೋನಾಸ್ ಎನ್ನುವಂತಹದ್ದು. ಇದು ಸಸ್ಯ ಬೆಳವಣಿಗೆ ಪ್ರಚೋದಕವಾಗಿ ಕೆಲಸ ಮಾಡ್ತದೆ. ಇದೊಂದು ದುಂಡಾಣು ಅಥವಾ ಬ್ಯಾಕ್ಟೀರಿಯಾವಾಗಿದೆ. ಎಲ್ಲ ಥರದ ಮಣ್ಣಿನಲ್ಲಿ ಇದು ಇರ್ತದೆ. ಈ ಬ್ಯಾಕ್ಟೀರಿಯಾವು ಮಣ್ಣಿಗೆ ಬಳಸುವುದರಿಂದ ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಮತ್ತು ಜಂತು ಹುಳ ವಿರುದ್ಧ ಹೋರಾಡುವಂತಹ ಶಕ್ತಿಯ ಜೊತೆಗೆ ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಸುಡೋಮೋನಾಸ್ ಫ್ಲೋರೆಸೆನ್ಸ್ ಈ ಬ್ಯಾಕ್ಟೀರಿಯಾವನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. 1 ಕಿಲೋ ಸುಡೋಮೋನಾಸ್ ಫ್ಲೋರೆಸೆನ್ಸ್ ಇದನ್ನು ಸುಮಾರು 100 ಕಿಲೋದಷ್ಟು ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲ ಹೊದಿಕೆಯಿಂದ 15-20 ದಿವಸಗಳ ಕಾಲ ಮುಚ್ಚಿಡಬೇಕು. ಪ್ರತಿ 4 ದಿವಸಗಳಿಗೆ ಒಂದು ಸಾರಿ ಅದನ್ನು ಮರು ಮಿಶ್ರಣ ಮಾಡಬೇಕು. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೆಳೆಗಳಿಗೆ ಅನುಸಾರವಾಗಿ ಬಳಸಬಹುದು ಅಥವಾ ಬೀಜೋಪಚಾರವನ್ನು ಕೂಡ ಮಾಡಬಹುದು. ಹಾಗೆಯೇ ಬೇವು ಆಧಾರಿತ ಕೀಟನಾಶಕಗಳನ್ನು ಕೂಡ ಬಳಕೆ ಮಾಡಬಹುದು. ಸಸ್ಯ ರೋಗ ಮತ್ತು ಕೀಟಗಳ ಹತೋಟಿ ಗುಣವಿರುವ ಸಾವಿರಾರು ಜಾತಿ ಗಿಡಮರಗಳಲ್ಲಿ ಬೇವು ಅತ್ಯಂತ ಉಪಯುಕ್ತವಾದಂತಹ ಔಷಧೀಯ ಗಿಡವಾಗಿದೆ. ಬೇವಿನ ಎಲೆ, ಬೇವಿನ ಬೀಜ, ಬೇವಿನ ಎಣ್ಣೆ, ಕಾಂಡ ಹಾಗೂ ಕಾಯಿ ಇವು ಔಷಧೀಯ ಗುಣಗಳನ್ನು ಹೊಂದಿದೆ. 5% ಬೇವಿನ ಕಷಾಯವನ್ನು ತಯಾರಿಸುವಂತಹ ವಿಧಾನ ಅಂತಂದರೆ 5 ಕಿಲೋಗ್ರಾಂನಷ್ಟು ಒಣಗಿಸಿದಂತಹ ಬೇವಿನ ಬೀಜವನ್ನು ಎಣ್ಣೆಯು ಹೊರಬರದ ಹಾಗೆ ಹಗುರವಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಒಂದು ತೆಳುವಾದಂತಹ ಬಿಳಿ ಬಟ್ಟೆಯಲ್ಲಿ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟರ್ ನೀರಿನಲ್ಲಿ 8-10 ಗಂಟೆಗಳ ಕಾಲ ನೆನೆಯುವುದಕ್ಕಿಡಬೇಕು. ಅನಂತರ ಚಹಾ ಪುಡಿಯನ್ನು ಹಿಂಡುವಂತೆ ಇವುಗಳನ್ನು ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂತಹ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಮತ್ತು 10 ಗ್ರಾಂ ಸೋಪಿನ ಪುಡಿಯ ಜೊತೆಗೆ ಮಿಶ್ರಣ ಮಾಡಿ ಶಿಫಾರಸಿನ ಪ್ರಕಾರ ಬೆಳೆಗಳಿಗೆ ಸಿಂಪಡಿಸಬೇಕು. 1 ಎಕರೆ ಪ್ರದೇಶಕ್ಕೆ ಸುಮಾರು 200-250 ಲೀಟರ್ ಸಿಂಪರಣ ದ್ರಾವಣ ಬೇಕಾಗ್ತದೆ. ಇದಕ್ಕಾಗಿ ಸುಮಾರು 10-12 ಕಿಲೋದಷ್ಟು ಬೇವಿನ ಬೀಜವನ್ನು ಉಪಯೋಗಿಸಬೇಕಾಗ್ತದೆ.
1: ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಈಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 36,000 ರಿಂದ 55,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲಿಗೆ 30,000 ರಿಂದ 47,000 ರೂಪಾಯಿಗಳು, ಕೋಕಾ 25,000 ರಿಂದ 33,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 10,000 ರಿಂದ 16,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 28,000 ರಿಂದ 35,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 22,000 ರಿಂದ 30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲಿಗೆ 4,600 ರಿಂದ 5,500 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲಿಗೆ 3,500 ರಿಂದ 4,500 ರೂಪಾಯಿಗಳು, IR8 ಕ್ವಿಂಟಲಿಗೆ 3,800 ರಿಂದ 4,500 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲಿಗೆ 2,350 ರಿಂದ 2,550 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲಿಗೆ 4,650 ರಿಂದ 5,400 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಲಿಗೆ 4,500 ರಿಂದ 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲಿಗೆ 5,000 ರಿಂದ 5,500 ರೂಪಾಯಿಗಳು, ಮೆಣಸು ಕ್ವಿಂಟಲಿಗೆ 17,000 ರಿಂದ 24,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 13,000 ರಿಂದ 67,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲಿಗೆ 12,000 ರಿಂದ 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 5,000 ರಿಂದ 6,500 ರೂಪಾಯಿಗಳು, ಕದಳಿ ಬಾಳೆ ಕ್ವಿಂಟಲಿಗೆ 6,000 ರಿಂದ 7,500 ರೂಪಾಯಿಗಳು, ಗಾಳಿ ಕ್ವಿಂಟಲಿಗೆ 6,000 ರಿಂದ 6,500 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಲಿಗೆ 7,000 ರಿಂದ 8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆ. ಪುತ್ತೂರು ನರಸಿಂಹ ನಾಯ್ಕ ಹಾಡಿರುವ ಗೋಪಾಲದಾಸರ ರಚನೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಭಕ್ತಿಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಈಗ ವಾಣಿಜ್ಯ ಪ್ರಕಟಣೆ. 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ್ದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ವಾರ್ತೆಗಳ ವಿವರ: ನೀಟ್ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾದ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ವಿಧಿಸುವ ನಿಟ್ಟನಲ್ಲಿ ದೇಶದ 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರ್ಯಾಕ್ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಈ ಕುರಿತು ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾದ ಆರೋಪಿಗಳ ವಿರುದ್ದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸಲಾಗುವುದು. ಬಾಂಬೆ, ಕೋಲ್ಕತ್ತಾ, ದೆಹಲಿ ಹಾಗೂ ಮಧ್ಯಪ್ರದೇಶ ಹೈಕೋರ್ಟ್ಗಳ ವ್ಯಾಪ್ತಿಯಲ್ಲಿ ಈ ವಿಶೇಷ ನ್ಯಾಯಾಲಯಗಳನ್ನು ಆದ್ಯತೆಯ ಮೇರೆಗೆ ಸ್ಥಾಪಿಸಲಾಗುತ್ತಿದ್ದು, ಪ್ರಕರಣಗಳ ದೈನಂದಿನ ವಿಚಾರಣೆ ನಡೆಸಿ ಶೀಘ್ರ ವಿಲೇವಾರಿ ಮಾಡಲು ಆಯಾ ರಾಜ್ಯಗಳು ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಶೀಘ್ರವೇ ಅಧಿಕೃತ ಮನವಿ ರವಾನೆಯಾಗಲಿದೆ. ಪ್ರಸ್ತುತ ವಿವಿಧ ಹೈಕೋರ್ಟ್ಗಳಲ್ಲಿ ಬಾಕಿ ಇರುವ 4 ಎಫ್ಐಆರ್ಗಳನ್ನು ಈ ಫಾಸ್ಟ್ಟ್ರ್ಯಾಕ್ ನ್ಯಾಯಾಲಯಗಳಿಗೆ ವರ್ಗಾಯಿಸಲಾಗುವುದು. ಈ ನೂತನ ಕಾಯ್ದೆಯಡಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ಹಾಗೂ 10 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನು ಮುಖ್ಯವಲ್ಲ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಘೋಷಿಸಿದ್ದರು. ನೀಟ್ ಮಾತ್ರವಲ್ಲದೆ ಯುಪಿಎಸ್ಸಿ, ಎಸ್ಎಸ್ಸಿ, ಆರ್ಆರ್ಬಿ, ಐಬಿಪಿಎಸ್ ಹಾಗೂ ಎನ್ಟಿಎ ನಡೆಸುವ ಎಲ್ಲಾ ಪ್ರವೇಶ ಮತ್ತು ನೇಮಕಾತಿ ಪರೀಕ್ಷೆಗಳಿಗೂ ಈ ಕ್ರಮ ಅನ್ವಯಿಸಲಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ದವು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ನೀಟ್ ವಿಚಾರವಾಗಿ ಸರ್ಕಾರ ಚರ್ಚೆಗೆ ಸಿದ್ದವಿದ್ದು, ಪ್ರಧಾನಿ ನರೇಂದ್ರ ಮೋದಿ ಫಾಸ್ಟ್ಟ್ರ್ಯಾಕ್ ನ್ಯಾಯಾಲಯಗಳ ಮೂಲಕ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ ಎಂದರು. ಗೊಂದಲ ಶಮನವಾಗಲಿಲ್ಲ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದರು. ಇದನ್ನು ರಾಜಕೀಯ ಪ್ರೇರಿತ ಎಂದು ಖಂಡಿಸಿದ ಸದನದ ನಾಯಕ ಜೆಪಿ ನಡ್ಡಾ, ವಿಪಕ್ಷಗಳಿಗೆ ಚರ್ಚೆ ನಡೆಸುವುದು ಆಸಕ್ತಿಯಿಲ್ಲ ಎಂದು ಆರೋಪಿಸಿದರು. ಉಭಯ ಸದನಗಳಲ್ಲಿ ಪೀಠದ ಮನವಿಗೂ ಸ್ಪಂದಿಸದೆ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮುಂದೂಡಲಾಯಿತು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕಳೆದ 24 ಗಂಟೆಗಳಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಸಂವಾದ ನಡೆಸಲು 4 ಬಾರಿ ಆಹ್ವಾನ ನೀಡಲಾಗಿದೆ ಎಂದರು. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಅಥವಾ ಕಚೇರಿಯಲ್ಲಿ ಮುಕ್ತ ಮನಸ್ಸಿನಿಂದ ಚರ್ಚೆ ನಡೆಸಲು ಸಿದ್ದವಿದ್ದು, ಸಚಿವ ಜೆಪಿ ನಡ್ಡಾ ಹಾಗೂ ತಾವು ಸ್ವತಃ ಭಾಗವಹಿಸುವುದಾಗಿ ತಿಳಿಸಿದರು. ಸಂವಾದವಿಲ್ಲದೆ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಸಚಿವರು ಪ್ರತಿಪಾದಿಸಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳು ತಮ್ಮ ನಿಲುವನ್ನು ಪದೇ ಪದೇ ಬದಲಾಯಿಸುತ್ತಾ ಚರ್ಚೆಯಿಂದ ನುಣುಚಿಕೊಳ್ಳುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ಬೇರೆ ಯಾವುದೂ ಸರ್ಕಾರಕ್ಕೆ ಮುಖ್ಯವಲ್ಲ.

0: ಅಲ್ಲ ಎಂಬುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು. ಮೂರು ರಾಷ್ಟಗಳ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ರುಮೇನಿಯಾ ರಾಜಧಾನಿ ಬುಖಾರೆಸ್ಟ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ರುಮೇನಿಯಾ ವಿದೇಶಾಂಗ ಸಚಿವೆ ಓನಾ ಸಿಲ್ವಿಯಾ ಟೋಯಿಯು ಬರಮಾಡಿಕೊಂಡರು. ನಾಳೆ ರಾಷ್ಟಪತಿಯವರು ಭಾರತ ರುಮೇನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಬಳಿಕ ಭಾರತೀಯ ಸಮುದಾಯದವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ವ್ಯಾಪಾರ, ಹೂಡಿಕೆ, ರಕ್ಷಣೆ, ಮಾಹಿತಿ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಶಿಕ್ಷಣ, ವಿಜ್ಞಾನ ಹಾಗೂ ನಾವೀನ್ಯತೆ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಈ ಪ್ರವಾಸವು ಭಾರತ ಮತ್ತು ರುಮೇನಿಯಾ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜಲಮಾರ್ಗಗಳು ಸುರಕ್ಷಿತ ಹಾಗೂ ಮುಕ್ತವಾಗಿರಬೇಕು ಎಂದು ಪ್ರತಿಪಾದಿಸಿರುವ ಭಾರತ, ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಗೆ ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಕರೆ ನೀಡಿದೆ. ಮನಿಲಾದಲ್ಲಿ ನಡೆದ 21ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ನಾವಿಕರು ಹಾಗೂ ನಾಗರಿಕ ಹಡಗುಗಳ ಮೇಲಿನ ದಾಳಿಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ರಾಷ್ಟೀಯ ಪ್ರಸಾರ ದಿನದ ಅಂಗವಾಗಿ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಅವರು ಕಳೆದ 99 ವರ್ಷಗಳಲ್ಲಿ ಪ್ರಸಾರ ಕ್ಷೇತ್ರ ರೇಡಿಯೋದಿಂದ ಟಿವಿ ಮಾಧ್ಯಮ ಹಾಗೂ ಇದೀಗ ಡಿಜಿಟಲ್ ವೇದಿಕೆಗಳವರೆಗೆ ಗಮನಾರ್ಹ ಬೆಳವಣಿಗೆ ಕಂಡಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯೊಂದಿಗೆ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಅವರು, ಭಾರತ ಮತ್ತು ವಿದೇಶಗಳಲ್ಲಿ ಇರುವ ಪ್ರೇಕ್ಷಕರಿಗೆ ಮನರಂಜನೆ, ಮಾಹಿತಿ ಹಾಗೂ ಶೈಕ್ಷಣಿಕ ವಿಷಯಗಳನ್ನು ಒದಗಿಸುವ ಕಾರ್ಯವನ್ನು ಪ್ರಸಾರ ಭಾರತಿ ಮುಂದುವರೆಸಲಿದೆ ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ಎಂಜಿನ್ ವೈಫಲ್ಯ ಅಥವಾ ವಾಹನಗಳು ಕೆಟ್ಟು ನಿಲ್ಲುವಂತಹ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ವಿವಿಧ ಹಿತಾಸಕ್ತಿದಾರರೊಂದಿಗೆ ಸಮಾಲೋಚನೆ ಹಾಗೂ ತಜ್ಞ ಸಂಸ್ಥೆಗಳ ಪರಿಶೀಲನೆಯ ಬಳಿಕ ಹಂತ ಹಂತವಾಗಿ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ಇಂದು ಚಾಲನೆ ದೊರೆಯಲಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾ ಮಹೋತ್ಸವದಲ್ಲಿ 24 ದೇಶಗಳ ಅಥ್ಲೀಟ್ಗಳು ಭಾಗವಹಿಸುತ್ತಿದ್ದಾರೆ. ಭಾರತವನ್ನು ಒಲಿಂಪಿಕ್ ಪದಕ ವಿಜೇತರಾದ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಹಾಗೂ ಲವ್ಲಿನಾ ಬೋರ್ಗೊಹೈನ್ ಪ್ರತಿನಿಧಿಸುತ್ತಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವೇ ಭಾರತಕ್ಕೆ ಶುಭಾರಂಭ ಸಿಕ್ಕಿದ್ದು, ಬಾಕ್ಸಿಂಗ್ನ ಮಹಿಳೆಯರ 75 kg ವಿಭಾಗದಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೋರ್ಗೊಹೈನ್ ಬೈ ಪಡೆದು ನೇರವಾಗಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಪದಕವನ್ನು ಖಚಿತಪಡಿಸಿದ್ದಾರೆ. ಜುಲೈ 31ರಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಳೆದ ಆವೃತ್ತಿಗೆ ಹೋಲಿಸಿದರೆ ಈ ಬಾರಿ ಕ್ರೀಡೆಗಳ ಸಂಖ್ಯೆಯನ್ನು 10 ಕಡಿತಗೊಳಿಸಲಾಗಿದ್ದು, 4 ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯಲಿವೆ. ಅಥ್ಲೆಟಿಕ್ಸ್, ಈಜು, ಬಾಕ್ಸಿಂಗ್, ವೆಯಿಟ್ ಲಿಫ್ಟಿಂಗ್, ಜೂಡೋ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಪ್ಯಾರಾ ಅಥ್ಲೀಟ್ಗಳು ಒಳಗೊಂಡಂತೆ ಒಟ್ಟು 125 ಸದಸ್ಯರ ಭಾರತೀಯ ನಿಯೋಗ ಭಾಗವಹಿಸುತ್ತಿದೆ. ಕಳೆದ ಬಾರಿ 61 ಪದಕ ಗೆದ್ದ ಭಾರತಕ್ಕೆ ಈ ಬಾರಿ ಕಡಿಮೆ ಕ್ರೀಡಾ ವಿಭಾಗಗಳಿರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಮಾನವ ಹಕ್ಕುಗಳನ್ನು ಗೌರವಿಸುವ ಹಾಗೂ ಎಲ್ಲರಲ್ಲೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಸುರಕ್ಷಿತ ಹಾಗೂ ಒಳಗೊಳ್ಳುವಿಕೆ ಕ್ರೀಡಾ ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದ್ದು, ಸ್ಕಾಟ್ಲ್ಯಾಂಡ್ನಲ್ಲಿ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾ ಸಚಿವರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಕಾಮನ್ವೆಲ್ತ್ ಒಕ್ಕೂಟದಾದ್ಯಂತ ಕ್ರೀಡಾ ಆಡಳಿತ, ಕ್ರೀಡಾಪಟುಗಳ ಕಲ್ಯಾಣ ಮತ್ತು ಸಾಂಸ್ಥಿಕ ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ವಿಸ್ತರಿಸುವ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಹರಾರಿಯಲ್ಲಿ ನಡೆಯುತ್ತಿರುವ ಮೂರು ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಇಂದು ಜಿಂಬಾಬ್ವೆ ನೀಡಿರುವ 126 ರನ್ಗಳ ಸುಲಭ ಗುರಿಯನ್ನು ಭಾರತ ಬೆನ್ನಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 125 ರನ್ ಗಳಿಸಿತು. ಭಾರತದ ಪರ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ತಲಾ 2 ವಿಕೆಟ್ ಪಡೆದರು. 126 ರನ್ಗಳ ಗುರಿ ಬೆನ್ನಟ್ಟಿರುವ ಭಾರತ ಇತ್ತೀಚಿನ ವರದಿ

0: ಆಡಿದಾಗ 13 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 123 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ವೆಲ್ಕಮ್ ಟು ಕರಾಚಿ ಚಿತ್ರದ ಗೀತೆ. ಹಾಡಿರುವ ಗಾಯಕರು ವಾಜಿದ್ ಮತ್ತು ಲವ್ ಜುನೇಜಾ. ರಚನೆ ಸಮೀರ್, ಸಂಗೀತ ಅಮ್ಜದ್ ನದೀಮ್.

ಕೌಸರ್ ಮುನೀರ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತ ನೀಡಿರುವ ಫ್ಯಾಂಟಮ್ ಚಿತ್ರದ ಗೀತೆ, ಹಾಡಿದ್ದಾರೆ ಶಾಹಿದ್ ಮಲ್ಯ.

ಕಾರ್ಯಕ್ರಮದ ಕೊನೆಯಲ್ಲಿ ಸುಚಿತ್ರ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೇಳಿ ಮಾನ್ಸೂನ್ ಚಿತ್ರದ ಗೀತೆ, ಗುಲ್ರೇಸ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲೂಯಿಸ್ ಬ್ಯಾಂಕ್ಸ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಯಶವಂತ್ ಹಳಿಬಂಡಿ ಹಾಡಿರುವ ಅಂಬಿಕಾತನಯ ದತ್ತ ಅವರ ರಚನೆ ಪಾತ್ರಗಿತ್ತಿ ಪಕ್ಕ ನೋಡಿದ್ದೀನಿ ಅಕ್ಕ.

0: ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ.
1: ಈಗ ಕೇಳಿ ಕುಸುಮ ಅವರ ಧ್ವನಿಯಲ್ಲಿ ಚಂದ್ರಶೇಖರ ಕಂಬಾರ ಅವರ ರಚನೆ ಯಾರು ಯಾರು ಬಂದವರ.

ಕಾರ್ಯಕ್ರಮದ ಕೊನೆಯಲ್ಲಿ ಪಂಚಮ್ ಹಳಿಬಂಡಿ ಹಾಡಿರುವ ಬಿ ಲಕ್ಷ್ಮಣ್ ರಾವ್ ಅವರ ರಚನೆ ಹಾಡಿನ ಹಕ್ಕಿಯೇ ಬಾ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8:15 ಆಗಲಿದೆ. ಇನ್ನು ಮುಂದೆ ಟುಡೇ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಆಮೇಲೆ ಐಚ್ ಕಾರ್ಯಕ್ರಮ ಅಂತೂ ಶ್ರೀಮತಿ ವಾರಿಜಾ ನೀರ್ಬೈಲ್ ಹನ್ನಿ ಪ್ರಸ್ತುತ ಕರ್ಚೆ ಭಾಷಣ ಕುವ್ಯ ವಿಷಯ ಬಾಲಾವಳಿಕಾರ ಸಾರಸ್ವತ್ ಬ್ರಾಹ್ಮಣಾಂಚೆ ಷೋಡಶ ಸಂಸ್ಕಾರಾಚೆ ಆಚರಣ.
1: ಕಾಶ್ಮೀರ ಅಂತ ಹೋಗತಸಲ್ಲ ಸರಸ್ವತಿ ನದಿ ತೀರಂತ ಜೀವನ ಕರೀತಸಲ್ಲ ಸಾರಸ್ವತ ಬ್ರಾಹ್ಮಣಂತ ಏಕ್ ವರ್ಗ ಬಾಲಾವಳಿಕಾರ ಸಾರಸ್ವತ ಬ್ರಾಹ್ಮಣ ಹೆಂಚ ಮೂಳು ಅನಿ ಸ್ಥಾನಾಂತರ್ಚ ವಿಷಯಂತ ಅದಿಚ್ಚ ಬೊಳ್ಳೆಲಸ ಹೇ ಋಗ್ವೇದಿ ಅಶ್ವಲಾಯನ ಗ್ರಸ್ಯ ಸೂತ್ರಕ್ಕೆ ಶಾಕಲ ಶಾಖಾ ಅನುಯಾಯಿ. ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಪಾಲನಕರ್ತಲೆ ಷಟ್ಕರ್ಮಿ ಗರ್ಭಾಧಾನಾದಿ ಷೋಡಶ ಸಂಸ್ಕಾರ ಆಚರಣ ಕರ್ತಲೆ. ಹೆಂಚ ಆಚರಣಂತ ಷಷ್ಠೀ ಪೂಜನ ಸೋರು ಆಚರಣ ಕರ್ತಸಲ್ಲ ವಿಷಯ ಅಂತ ಅದ್ದಿಬೊಳ್ಳೆಲ್ಲ ಸ ಅತ್ತ ನಾಮಕರಣ ಸು ಪ್ರಾರಂಭಕರನು ಉರಲ್ಲ ಸಂಸ್ಕಾರಚ ವಿಷಯ ಅಂತ ಚಾರುತ್ರ ಸಾಂಗೊಳ್ಳ ಪ್ರಯತ್ನ ಕರ್ತ. ನಾಮಕರಣ ಏಕ ವ್ಯಕ್ತಿಚ ಪರಿಚಯ ಸಟಿ ಏಕ ನಾವು ಹವೆ ಹೊಂತ ಥೇವಂಚ ನಾವು ಗಂಭೀರವೂ ಸುಂದರವೂ ಉಚ್ಚಾರಸ ಸುಲಭವೂ ಅಸೋಷವೆ ತ್ಯ ನಾವಚ ಪ್ರಭಾವನಿ ದಾಖಲೆಸ್ ಪುಡೆ ಸಕಲ ವಿದ್ಯಾ ಬುದ್ಧ ಆರೋಗ್ಯ ಐಶ್ವರ್ಯ ಶಾರೀರಿಕ ಬಲ ದೃಢತ್ವ ಸದ್ಗುಣ ಸದಾಚಾರ ಇತ್ಯಾದಿ ಸಕಲ ಸೌಭಾಗ್ಯವೂ ಪ್ರಾಪ್ತಿ ಹೊಂಶವೆ. ಹ್ಯಾ ದೃಷ್ಟಿನಿ ಯೋಗ್ಯ ಜಲ್ಲೆಲ್ಲ ನಾವು ಸೋದುಳ ಅಂತ ಜನ್ಮಲ್ಲ ಇಕ್ರ ಬಾರ ಶಂಬರಣಿ ಏಕ ದಿಸದಿ ಅಥವಾ ದುಸರ ವರ್ಚಚ ಪ್ರಥಮ ದಿವಸ ಹೊ ಸಂಸ್ಕಾರ ದೆಂತದೆ. ಕನ್ಯಾ ಸಂಸ್ಕಾರಚ ವಿಷಯ ಅಂತ ಬೋಳ್ತನ ಜಾತ ಕರ್ಮಸು ಪ್ರಾರಂಭಕರನು ಚವಳಸೋರ್ಚ ಕರ್ಮಾಂಗ ಮಂತ್ರರಹಿತೂಣು ಕರ್ತದೆ. ವಿವಾಹ ಸಂಸ್ಕಾರ ಮಾಂತರ ಮಂತ್ರಪೂರ್ವಕ ಚಿಕರುಳವೆಯಮಣನ ಶಾಸ್ತ್ರ ಸಂಗ್ತ. ಪ್ರತ್ಯೇಕ ಸಂಸ್ಕಾರವು ಸಕಾಳಂತ ಚಿಕರುಳವೆ. ಏಕವೇಳೆಸ ಕಾರಣಾಂತರನ ಕೆಲವರ್ತು ಬಾಕಿ ಜಲತರ ಪುಡಚ ಸಂಸ್ಕಾರ ದೇವಂಚ ಅದ್ದಿ ಪ್ರಾಯಶ್ಚಿತ್ ಪೂರ್ವಕ ತೋ ಸಂಸ್ಕಾರ ಸರಣ ಪುಡಚ ಸಂಸ್ಕಾರಸ ಪ್ರಾರಂಭ ಕರುಳು ಅಂತ. ತಶಹೋಣ ನಾಮಕರಣ ಸಂಸ್ಕಾರ ಕರುಂಚ ಅದ್ದಿ ಜಾತಕರ್ಮಾದಿ ಸಂಸ್ಕಾರ ಕೆಳ್ಳಲು ಅಸದ್ಗಾ ಮಣನು ಬಗುನು ತೆಸ ತಕೀತಚೆ ಪ್ರಾಯಶ್ಚಿತ ಕರಳಂತ. ಜನ್ಮಕಾಲಿಚೆ ದೋಷ ಖೀಳ್ತರಿ ಅಸಲಿತರಿ ತೆಚ ಶಾಂತಿವು ಅದ್ದಿ ಕೆಳ್ಳಲಿ ನಾಯ್ತರಿ ಹೆಚ್ಚು ದಿಸದಿ ಕರುವುದು. ನಾಮಕರಣಸ ದೀಸ್ ನಿರ್ಣಯ ಕರ್ತನ ತೆದ್ದಿ ಭದ್ರ ವೈದ್ರತಿ ಪ್ರತಿಪಾತ ಗ್ರಹಣ ಸಂಕ್ರಾಂತ್ ಅಮಾವಾಸ್ಯ ಶ್ರಾದ್ದ ಚ ದೀಸ್ ಅಶಲೆ ಖೈಲು ದೋಷು ಅಸೊಳ ನವ ತರಿ ಅಧಿಕ ಮಾಸ ಗುರುಮೌಢ್ಯ ಶುಕ್ರಮೌಢ್ಯ ಇತ್ಯಾದಿ ಅಸಲತರ ನಾಮಕರಣಸ ದೋಷ ನಾಯಿ. ಹ್ಯಾ ನಿಗದಿತ ದಿಸಂತ ಅನುಕೂಲ ನಾಯ್ತರ ಜೋಯ್ಸಂಪಲ ಚೊಕ್ಕಡು ಮುಹೂರ್ತ ಅಸೊಳ್ಳೋ ದೀಸ್ ಬೊಗಳೋ ಅಂತ. ನಾಮಕರಣ ಸಂಸ್ಕಾರಸ ಪ್ರಾತಃಕಾಲ ಚೊಕ್ಕಡು ಪುಷ್ಯ ಹಸ್ತ ಚಿತ್ರ ಸ್ವಾತಿ ಅನುರಾಧ ಮೃಗಶಿರ ಮೂಲ ಹೀ ನಕ್ಷತ್ರ ಉತ್ಕೃಷ್ಟ. ವೃಷಭ ಸಿಂಹ ಕುಂಭ ವೃಷಿಕ ಲಗ್ನವು ಪ್ರಶಸ್ತಚ್ಚ ತರಿ ರಿಕ್ತತಿಥಿವು ದುಷ್ಟಯೋಗವು ವರ್ಜಿತ ಮಣನು ಶಾಸ್ತ್ರ ಸಂತ. ನಾಮಕರಣ ಚದೀಸ್ ಪ್ರಾತಃಕಾಲಂತೂಟನು ತೈಲಾಭ್ಯಂಗಕರಣು ನಿತ್ಯ ಸಂಧ್ಯಾವಂದನಾದಿ ಸರಣ ಆಚಾರ್ಯ ದ್ವಾರ ನಾಮಕರಣ ಚ ಸಂಕಲ್ಪ ಕರ್ತದ. ಸಾಮಾನ್ಯ ಹೋಣು ದಾಖಲೆನ್ಸ್ ಮಾಸ ನಾಮ ನಕ್ಷತ್ರ ನಾಮ ವ್ಯಾವಹಾರಿಕ ನಾಮ ಒಡ್ಲಂಚ ನಾಮ ಅಣಿ ದೇವಚ ನಾಮ ಅಶೆ ಪಾಂಚ ನಾವ ಥೇವ್ತದ. ಚೈತ್ರಾದಿ ಬಾರಾ ಮಹಿಣಂತ ಅಮುಕ ಮಹಿಣಂತ ಉಪಜಲ್ಲ ಪುರುಷ ಸಂತಾನಸ ಅಮ್ಕೆ ನಾವು ಸ್ತ್ರೀ ಸಂತಾನಸ ಅಮ್ಕೆ ನಾವು ಮಣನು ಜ್ಯೋತಿಷ್ಕಣಿ ಅದ್ದಿಚ ನಿರ್ಣಯ ಕೇಳೆನ್ಸ. ಪ್ರತಿ ಮಹಿಣಚೆ ಪುರುಷ ಮಾಸ ನಾಮ ಖೈಳು ಸ್ತ್ರೀ ಮಾಸ ನಾಮ ಖೈಳು ಮಣನು ನಿರ್ಣಯಕರನು ಪಂಚಾಂಗಂತ ಬರೆನಸ್ತದ. ಮಗೆ ನಕ್ಷತ್ರ ನಾಮ ಥೇವ್ತದ. ಪ್ರತ್ಯೇಕ ನಕ್ಷತ್ರಸ ಖೈಲ ಅಕ್ಷರಣಿ ಪ್ರಾರಂಭವಂಚ ನಾವು ಥೇವಳೆಯ ಮಣನು ಅದ್ದಿಚಿ ನಿರ್ಣಯ ಕಲ್ಲರಸ. ತೀಪಟ್ಟಿವು ಪಂಚಾಂಗಂತಸ್ತ. ಉದಾಹರಣೆಸ ಅಶ್ವಿನಿ ನಕ್ಷತ್ರಚ ಚೇಡು ಹಾಕ್ಲಸ ಚು ಚೆ ಚೋ ಲ ಹ್ಯಾ ಅಕ್ಷರಣಿ ಪ್ರಾರಂಭವಂಚೆ ಲಲಿತಾ ಲತಾ ಲತಿಕಾ ಅಶಲಿ ನಾವು ಅಥೇವ್ತದ. ನಕ್ಷತ್ರ ನಾವು ನಿರ್ಣಯ ಕರ್ತನ ತ್ಯಾದ ಹಾಕ್ಲಚ ಭವಿಷ್ಯಂತ ಕಶಲ ಸಾಧನ ಕರುಳವೆ ಮಣುಂಚ ವಿಷಯ ಮುಖ್ಯ ಹೂಣ ಪರಿಗಣನ ಕರುಳವೆ. ಪ್ರತಿಷ್ಠಾಕಾಂಕ್ಷಿತರ ದೋನಕ್ಷರ ಚಿನಾವ ಬ್ರಹ್ಮ ವರ್ಚಸ್ ಆಕಾಂಕ್ಷಿತರ ಚಾರಕ್ಷರ ಚಿನಾವ ಅಶಿಯಾಗಿ ರೀತಸ್ತ. ಜೀಳ್ದ ಹಾಕ್ಲೆನ್ಸ್ ದೋಣ ಚಾರ್ ಅಶೆ ಯುಗ್ಮ ಅಕ್ಷರಚಿ ನಾವ. ಚೇಡದ ಹಾಕ್ಲೆನ್ಸ್ ಅಯುಗ್ಮ ಅಕ್ಷರಚಿ ನಾವ ಪ್ರಶಸ್ತ.

ಮನನು ಶಾಸ್ತ್ರಂತೂ ಸಂಗಿಟ್ಲೆನ್ಸ. ನಾವಚ ಪ್ರಾರಂಭಂತ ಒತ್ತಕ್ಷರ ಅಸೊಳೆ ನವ ವಸ್ತು ಪಶು ಪಕ್ಷಿಂಚ ನಾವು ಚೇಡವನ್ಸ ತೆವಳೆ ನವ ಮನನು ಶಾಸ್ತ್ರ ಸಂಗ್ತ. ನಾವು ನಿರ್ಣಯ ಕರ್ತನ ಥೊಡ ವಿಚಾರ ಅಪ್ಳೆ ಗಮನಂತ ತೆವಳ ಹೊಂತ. ನಾವಚ ಪ್ರಾರಂಭ ಮೃದು ವರ್ಣನೆ ಹೋಂಶವೆ ಮಧ್ಯಜ ವರ್ಣ ಯ ರ ಲ ವ ಹೋಂಸವ ಅಕೇರ್ಜ ವರ್ಣ ದೀರ್ಘ ಅಥವಾ ವಿಸರ್ಗ ಸಹಿತ ಅಸೊಸವ. ಒಡ್ಲಂಚ ನಾವು ಮಣನ ಸಾಮಾನ್ಯ ಹೋಣು ಆಜಚ ನಾವು ತೆವ್ತದ. ದೇವಚ ನಾವು ಮಣನ ಅಪ್ಳ ಕುಟುಂಬಚ ಕುಲದೇವಚ ನಾವು ತೆವ್ತದ. ಥೊಡೆ ಅಪ್ಳ ಇಷ್ಟ ದೇವಚ ನಾವು ತೆವ್ತದ. ವ್ಯಾವಹಾರಿಕ ನಾವು ಅಮಸ ಹವಜಲ್ಲ ತೆವ್ವತಿ. ವ್ಯಾವಹಾರಿಕ ನಾವು ಸಾಧ್ಯ ಸಟಿ ಉಪಯೋಗ ಅಂತ. ನಕ್ಷತ್ರ ನಾವು ಅಧಿಕ ಹೋಣು ರೆಕಾರ್ಡ್ ಅಂತಸ್ತ. ಸಾಮಾನ್ಯ ಹೋಣು ದಾಖಲೆನ್ಸ್ ದೇವಚ ನಾವು ತೆವಳತರೆ ದಾಖಲೆನ್ಸ್ ಸಾಧತನ ದೇವಚ ನಾಮ ಸ್ಮರಣವೂ ಹೊಂತ ಮಣನು ದೇವದೇವಿಂಚ ನಾವುಚ ದಾಖಲೆನ್ಸ್ ತೆವೀತುಂತಿ. ದಾಖಲೆಚ ನಾವು ಚುನಾವ್ ಕರ್ತನ ಥೊಡೆ ಆಲೋಚನಕರನು ನಿಘಂಟು ಕರುಂಚೆ ಚೊಕ್ಕುಡು. ಅತ್ತ ಥೋಡಿ ಅಪ್ಳ ದಾಖಲೆನ್ಸ್ ಖೈಲ್ ಖೈಡ್ಗಾಕ್ಷರ ಜೋಡಿಸನು ವಿಚಿತ್ರ ರೂಪಚ ನಾವು ತೆವ್ತದ. ತಸಾಗೆ ಅರ್ಥ ನಾಯಿ ಏಕ ಆದರ್ಶ ವ್ಯಕ್ತಿತ್ವ ಅಸಲ್ಲ ನಾವು ಚುನಾವ್ ಕರುಂಚೆ ಚೊಕ್ಕುಡು. ರಾಮಾಯಣ ಮಹಾಭಾರತಾದಿ ಕಾವ್ಯಂತ್ಲಿ ಉತ್ತಮ ಪಾತ್ರಂಚೆ ನಾವ ಪುರಾಣ ಇತಿಹಾಸಂತಸಲ್ಲಿ ಉತ್ತಮ ಪಾತ್ರಂಚೆ ನಾವ ದೇವದೇವಿಂಚ ಅಷ್ಟೋತ್ತರ ಶತನಾಮ ಸಹಸ್ರನಾಮ ಇತ್ಯಾದಿಂತವೂ ಸೋದುನು ಯುಕ್ತಿ ಜಲ್ಲೆಲ್ಲ ನಾವು ಅಪ್ಳ ದಾಖಲಸು ತೆವಳತ್ರೆ ಚೊಕ್ಕುಡು. ನಾಮಕರಣಚ ಸಂಕಲ್ಪ ಜಲ ಅಪ್ರಂತ ಸ್ವಸ್ತಿ ವಾಚನ ಕರ್ತದ. ಏಕ ಕಾಂಶಚ ಹರಿವಾಣಂತ ತಾಂದುಲುಗಳನು ತಂತ ಬಂಗಾರಚ ಕಡ್ಡಿಯರಿ ದಾಖಲಚಿ ನಾವ ಉಚ್ಚಾರಣೆ ಕೊರನು ನಾಮದೇವತಾಭ್ಯೋ ನಮಃ ಮಣನು ಪೂಜೆ ಕರ್ತದ. ಮಗೆ ಅಪ್ಳೆ ಉಜ್ಜಣಿ ಬಯಸಲ್ಲ ಪತ್ನಿಚ ಮಾಂಡ್ಯರ್ ನಿದಲ್ಲ ದಾಖಲಚ ಉಜ್ವ ಕಾಣಂತ ತೀ ನಾವ ಸಾಂಗುಣು ಅಭಿವಾದನ ಕರ್ತದ. ಮಗೆ ಯಜಮಾನನ ಅಪ್ಳೆ ಗುರು ಹಿರಿಯನ್ಸ್ ದಂಡ್ವಾತ್ ಕರುನು ಯಥಾಶಕ್ತಿ ಬ್ರಾಹ್ಮಣ ಸಂತರ್ಪಣ ದಕ್ಷಿಣಾದಿ ದೆಂತದ. ಪುಡಚ ಸಂಸ್ಕಾರ ಆಂದೋಲನಾರೋಹಂ ಆಂದೋಲನಾರೋಹಂ ಅಂಟ್ಲತರ ಪ್ರಥಮ ಹೋಣು ದಾಖಲಸ ಪಳ್ಳಂತ ಗಳಿಂಚ ಕಾರ್ಯಕ್ರಮ. ಸಾಮಾನ್ಯ ಹೋಣು ಝಿಳಸ ಬಾರಾದಿಸನಿ ಚಾಡ್ವಸ ತೇರಾದಿಸನಿ ಪಲ್ಯಂತ ಗಳಿಂಚ ಕಾರ್ಯಕ್ರಮ ಕರ್ತದ. ತ್ಯಾದಿಸದಿ ನಕ್ಷತ್ರಾದಿ ವಿಚಾರ ಬಗುಂಚ ಅಗತ್ಯ ನಾಯಿ ಶುಭ ಕಾಲು ಬಗಿಟ್ಲತರ್ಪಿರೆ. ಬಾರಾದಿಸದಿ ಜನನ ಅಶೌಚ ಶುದ್ಧಿಯರ್ಥ ಪುಣ್ಯಾಹ ವಾಚನಾದಿ ಕರ್ಮಾಂಗ ಕುರುಳೆ ಅಸಲ್ಲನಿ ತೆದ್ದಿ ಸಚ್ಚ ನಾಮಕರಣವು ಸಂಚರ್ಚ ಗೋಧೂಳಿ ಲಗ್ನಚ ವೇಳಸ ಆಂದೋಲನಾರೋಹಂ ಕಾರ್ಯಕ್ರಮವು ಕರ್ತದ. ತೆದ್ದಿಸ ಜಲನಾಯ್ತರ ವಿಂಗಡ ದೀಸ ಬೋಣುವು ಕರ್ತದ. ಪ್ರಾತಃ ಕಾಲಂತ ತೈಲಾಭ್ಯಂಗನ ಸಂಧ್ಯಾದಿ ನಿಷ್ಠಾನುಸಾನುಸರಿಣ ಆಚಾರ್ಯ ದ್ವಾರ ಸಂಕಲ್ಪ ಕರ್ತದ. ಮಗೆ ಕುಲಾಚಾರ ಪ್ರಕಾರ ಕುಲದೇವಚೆ ಪೂಜಕರುಣು ದಾಖಲಸ ತೆಲ್ಲಾವಣು ನಾವುಗಳನು ಶೃಂಗಾರಕರುಣು ಅಲಂಕೃತ ಪಳ್ಳಂತ ನಿದೆತದ. ಪಳ್ಳೆಸ ಹರಿದ್ರಾ ಕುಂಕುಮಾದಿನಿ ಪತ್ರ ಪುಷ್ಪನಿ ಅಲಂಕಾರ ಕರ್ತದ. ಪಳ್ಳೆಂಚ ಸಬೋಂತ್ಲೆ ಪಳ್ತಿಯಂತ ವಾತಿ ಉಜ್ಲುನು ದಿವ್ಯ ತೆತದ. ಏಕ ಸಪಾಯಸಲ ಧೋಂಡೋ ಧೂಣು ತ್ಯಾಸ ಹಳದು ಕುಂಕುಮ ಅಗಲಾವಣು ಧವ ವಸ್ತ್ರಂದು ಗುಂಡುನು ಗುಂಡಪ್ಪಸ ತಯಾರು ಕರ್ತದ. ದಾಖಲೆಚ ಆವುಸ ಅಣಿ ಏಕ ಸುವಾಸಿನಿ ಪಳ್ಳೆಚ ದೋನ ಬರಿಯನಿ ರವಣ ಅಸ್ತದ. ಗುಂಡಪ್ಪಸ ಪಳ್ಳೆನ್ಸು ಅಂಚುಳುನು ಖೈಲ ಬರಿಯಸ ಹಡುನು ಮಗೆ ದುಸರ್ ಪಳ್ಳೆಂತ ನಿದೆತದ. ಥೈನ್ಸು ಸಮರಸಲಚ ಹಾತಿ ತಿಂತದ. ತಿನವತ ಸಚ್ಚ ಪಳ್ಳೆನ್ಸು ಅಂಚುಳುನು ಪಳ್ಳೆಚ ಕಾಳು ಹಡುನು ದುಸರು ಪಳ್ಳೆಚ ಕಾಳುಸು ಓರ್ ಹಡುನು ಪಳ್ಳೆನ್ನಿದನು ಸಮರಸಲಚ ಹಾತರ್ ದಂತದ. ಅಸಚ್ಚ ತೀನ್ ಪಾಂಚ್ ಸಾತ್ ಅಸೆ ವಿಷಮ ಸಂಖ್ಯೆರ್ ಹಾತ್ ಬದಲು ಜಲ ಅಪ್ರಂತ್ ಗುಂಡಪ್ಪಸ್ ಪಳ್ಳೆಚ ಯಕ ಮೂಳೆಂತ ನಿದೆದದ. ಹೋ ಗುಂಡಪ್ಪ ದಾಖಲೆಚ ರಕ್ಷಣಕರ್ತ ಪಳ್ಳೆಂತ ದಾಖಲೆ ಸತ್ತರು ತಸ ಕೈಲ ರೀತಿರು ತೊಂದರೆ ಏನಸೆ ಜೀವಾಪಾಯ ಏನಸೆ ರಕ್ಷಣಕರ್ತ ಮಣಂಚೇಕ್ ನಂಬಿಕ ಅಗ್ಗೆ ಬಹಲವಳಿಕಾರ ಸಾರಸದ ಬ್ರಾಹ್ಮಣಂಚ ಮನಂತಸ. ಖೈಲು ವೈದಿಕ ಸಂಸ್ಕಾರಕರ್ತನವು ಶರೀರ ಪರಿಶುದ್ಧ ಹೋಣು ಶುಭ್ರ ವಸ್ತು ಧಾರಣಕರನು ಅಪಳಿ ಶಿಖಾ ಬಾಂಧೋಂಗ್ಯವಣು ತಿಲಕ ಧಾರಣಕರುಣು ದರ್ಭೆಚ ಪವಿತ್ರ ಧಾರಣಕರುಣು ಆಚಮನ ಪುನರಾಚಮನ ಕರುಣು ಮನಂತ್ಲ ಗರ್ವ ಅಸೂಯಾದಿ ದುರ್ಭಾವನ ದೂರು ಕರುಣು ಮೌನಿ ಹೋಣು ಚಿತ್ತಶುದ್ಧಿ ಪ್ರಾಪ್ತಕರುಣು ಶ್ರದ್ಧಾಭಕ್ತಿನಿ ಪ್ರತ್ಯೇಕ ಕರ್ಮಾಂಗೂ ಕೊರಳವೆ. ರೋಗಿ ಜಳತರವು

0: ಪರಿಶುದ್ಧ ಹುಣಚು ಕರ್ಮಕರುಳವೆ ಜಪ ಹೋಮಾದಿಕರ್ತನ ಪರ ಶರೀರ ಸ್ಪರ್ಶ ಕರುಳ ನಮೋ. ಕಳ್ಳವರ್ತು ಸ್ಪರ್ಶ ಜಲ್ತರೆ ಉದಕ ಸ್ಪರ್ಶನಿ, ಕಳೋನು ಸ್ಪರ್ಶ ಜಲ್ತರೆ ತೀನು ಪ್ರಾಣಾಯಾಮನಿ ಶುದ್ಧೀಕರಣ ಕರುಳವೆ. ದಾಂತಣಿನಿ ದಳುಂಚೋ ಘಟ್ನಂತ ವಾಟುಂಚೋ ಇತ್ಯಾದಿ ಕರ್ಕಶ ಶಬ್ದ ಐಕತಸ್ತನ ಖೈಲು ಕರ್ಮವು ಕರ್ಲನೋ. ಪುಡೆಜೆ ಸಂಸ್ಕಾರ ಸೂರ್ಯಾವಲೋಕನ ಅಥವಾ ನಿಷ್ಕರ್ಮಣ ಸಂಸ್ಕಾರ. ನವಜಾತ ಶಿಶುಸು ಸೂತಿಕಾ ಗ್ರಹಂಸು ಬಾಹಿರ್ ಹಾಡುನು ಬಾಹ್ಯ ವಾತಾವರಣಚ ಸಂಪರ್ಕಕರಣ ಸೂರ್ಯಾದಿ ಆಕಾಶಕಾಯಂಚ ಪರಿಚಯಕರಂಚ ಹ್ಯ ಸಂಸ್ಕಾರಚ ಉದ್ದೇಶ. ಸಾಮಾನ್ಯ ಹೋಣು ತಿಸ್ರೆ ಮಹಿಳೆಂತೆ ಜನ್ಮ ದೀಸ ನೈತರೆ ಜನ್ಮ ನಕ್ಷತ್ರ ಅಸಲ್ಲೋ ದೀಸುಬಗುಣು ಹ್ಯೋ ಕಾರ್ಯಕ್ರಮ ಕರ್ತದೆ. ಯಥಾವತ್ ಸ್ನಾನ ಸಂಧ್ಯಾವಂದನಾದಿ ನಿತ್ಯಕರ್ಮ ಸರಣ ದಾಖಲಸ ನಾವೇಣ ಅಲಂಕಾರಕರನು ಶುಭ ಕಾಲಂತ ಅಗ್ನಿ ಚಂದ್ರ ಅಣಿ ಗೋಮಾತಚ ದಕ್ಷಿಣ ಕರಳುವೆ. ಮಗೆ ದಾಖಲಚ ಆವಸು ಮಾಂತರಣಿ ದಾಖಲಸು ಮಾಂಡ್ಯರೆ ಭೈಷಣ ದಾಖಲಚ ಆಯುಷ್ಯ ಅಭಿವೃದ್ಧಿ ಸಟಿ ತೇರಾ ಋಕ್ ಅಸಲ್ಲೆ ಋಕ್ ಸೂಕ್ತ ಅಣಿ ದೋನ್ ಋಕ್ ಅಸಲ್ಲೆ ಋಕ್ ಸೂಕ್ತಚೆ ಜೇಪುಕರುಣು ಮಂತ್ರಪೂರ್ವಕ ಸೂರ್ಯಚೆ ದರ್ಶನ್ ಕರಲವೆ. ನಿಷ್ಕ್ರಮಣ ಮಂಟ್ಲತರ ನವಜಾತ ಶಿಶುಸು ಸೂತಿಕಾಗ್ರಹಂಸು ಬೈರ್ಜಾವುಂಚೆ ದಾಖಲೆ ಉಬ್ಜಣು ಚಾರ್ ಅಥವಾ ಸಾಮೇಣಂತ್ ಶುಕ್ಲಪಕ್ಷಂತ್ ಏಕ ಚೊಕ್ಕೋಡ್ ವೇಳ್ಗಡಿ ಬಗುಣು ಹೊ ಸಂಸ್ಕಾರ ದಿಂತದ ಅಥವಾ ಸೂರ್ಯಾವಲೋಕನ ವಿಧಿಚ ಒಟ್ಟುವು ಕರ್ತದ. ದಾಖಲಸ ಅಭ್ಯಂಗ ಸ್ನಾನಕರಣ ನಿಷ್ಕ್ರಮಣ ಸಂಸ್ಕಾರಚೋ ಸಂಕಲ್ಪಕರುಣ ತದಂಗ ಸ್ವಸ್ತಿವಾಚನ ಅಭ್ಯುದಯಕ ಗ್ರಹಜ್ಞಾಧಿಕರುಣು ಹರಿವಾಣಂತ್ ತಾಂದುಳುಗಳುನು ತೆಂತ್ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಕುಬೇರ ಮಂಡಲ ಅಷ್ಟ ದಿಕ್ಪಾಲಕನ್ಸ್ ಅಣಿ ಚಂದ್ರ ಸೂರ್ಯ ವಾಸುದೇವು ಅಣಿ ಆಕಾಶಚಿ ಪೂಜಕರುಣು ಬ್ರಾಹ್ಮಣ ಸಂತರ್ಪಣಕರುಣು ಯಥಾಶಕ್ತಿ ದಾನ ದಕ್ಷಿಣಾದಿ ದೇವ್ನು ತ್ಯಾನ್ಸ ತೃಪ್ತಕರುಣು ತ್ಯಾನ್ಸ ಅಭಿವಾದನ ಕರಿತದೆ. ಸಾಯಂಕಾಲಂತ ದಾಖಲಸ ಅಲಂಕಾರಕರುಣು ಬಯಲಿಡ್ತದೆ. ಮಗೆ ಮಾವಳನ ದಾಖಲಸ ಘೋಡೋ ಅಥವಾ ಇತರ ವಾಹನರ ಬೈಷನ ಥೋಡವೇಳು ಭವೇಣ ಹಡ್ತದೆ. ಘರ್ಚ ಬಂಧು ಬಾಂಧವನಿ ವಾದ್ಯಘೋಷ ಮಂತ್ರಪಠನ ಕರೀತ್ ದಾಖಲಚ ರಕ್ಷಣೆ ಸಟಿ ದೇವತಾ ಪ್ರಾರ್ಥನೆ ಕರೀತ್ ದಾಖಲಚ ಒಟ್ಟು ಜಾಂತದ. ದಾಖಲಸ ದೇವಳಂತ್ ಅಥವಾ ಆತ್ಮೀಯ ಬಂಧುಚ ಘರ ಹೊರವಣ ಥೈ ಮಂಗಳ ವಾದ್ಯ ಘೋಷಣೆ ದೇವಚ ಪೂಜೆಗಿರ್ತದ. ಮಗೆ ಗೋಮಯ ಸಾರವೆಳ್ಳ ಭೋಯರ ಚೌಕಾಕಾರನಿ ಮಂಡಲಗಳನು ತೆಬರು ಧಾನ್ಯಚರಾಸಗಳನು ತೆಬರು ದಾಖಲಸ ಭೈಷಣ ಮೃತ ಸಂಜೀವಿನಿ ಮಂತ್ರ ಪಠನಕರುನು ದಾಖಲಚ ಓರು ಅಕ್ಷತಾರೋಪಣಕರುನು ರಕ್ಷಾದೆಂತದು. ಅಪ್ಪೆ ಕಜ್ಜಾಯಿ ನೈವೇದ್ಯಕರುಣು ಗಣಪತಿ ಭೂತೇಶಚಿ ಪೂಜೆಗಿರ್ತದೆ. ದಾಖಲಸು ತೀನು ಪ್ರದಕ್ಷಿಣಕರಣ ಸವಿಭಕ್ಷ ಖಾವೆಣ ತೃಪ್ತಿ ಕರೆತದೆ. ಮಗೆ ದಾಖಲಸು ಮಾವಿಚ ಘರ ಅಣಿ ಇತರ ಬಂಧುಂಚ ಘರ ಹೊರವಣು ಅಶಿಚ್ಚಿ ಪೂಜನ ಕರೆತದೆ. ಮಗೆ ಅಪಡ ಘರ ಹೊರವಣು ಅಶಿಚ್ಚಿ ಪೂಜನ ಕರೆಣ ಬ್ರಾಹ್ಮಣ ಸುವಾಸಿನಿ ಪೂಜನ ಕರೆಣ ಬಂಧು ಬಾಂಧವಂಸ ಯಥಾನುಶಕ್ತಿ ಸಮಾರಾಧನ ದಾನ ದಕ್ಷಿಣ ದೇವನ ತೃಪ್ತಿ ಕರೆತದೆ.
1: ಎದುಳ್ತಾಯ್ ತುಮ್ಮಿ ಬಾಲಾವಳಿಕಾರ ಸಾರಸ್ವತ್ ಬ್ರಾಹ್ಮಣಾಂಚೆ ಷೋಡಶ ಸಂಸ್ಕಾರಾಚೆ ಆಚರಣ ಹ್ಯಾ ವಿಷಯ ಹರಿ ಶ್ರೀಮತಿ ವಾರಿಜಾ ನೀರ್ಬೈಲು ಹನ್ನಿ ಪ್ರಸ್ತುತ ಕೆಲಲೆ ಭಾಷಣೆ ಕಲಿಂತಿ. ಹ್ಯಾ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದಕ್ಕೂ ಪ್ರಸಾರ ಜಲ್ಲೆ.
2: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಮಂಗಳೂರು. ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಮೊದಲಿಗೆ ಕೋಟಿಗೊಬ್ಬ ಭಾಗ ಎರಡು ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಡಿ ಐಮನ್.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಧರ್ಮ ಸಂಗೀತ ನೀಡಿರುವ ಬ್ರಹ್ಮಚಾರಿ ಚಿತ್ರದ ಗೀತೆ, ಹಾಡಿದ್ದಾರೆ ಸಂಚಿತ್ ಹೆಗಡೆ ಮತ್ತು ಸುಪ್ರಿಯಾ ರಾಮ್.

ಕಾರ್ತಿಕ್, ಹಂಸಿಕಾ ಅಯ್ಯಾರ್ ಮತ್ತು ಯಾಸಿನ್ ನಿಸಾರ್ ಹಾಡಿರುವ ಸವಾರಿ 2 ಚಿತ್ರದ ಗೀತೆ. ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಸಂಗೀತ ನೀಡಿರುವ ಬಿರುಗಾಳಿ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಮೋಹಿತ್ ಹಾಗೂ ಶಮಿತಾ ಮಲ್ನಾಡು.

ದುನಿಯಾ ಚಿತ್ರಕ್ಕಾಗಿ ನಂದಿತಾ ಹಾಗೂ ರಾಜೇಶ್ ಹಾಡಿರುವ ಗೀತೆ, ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಮನೋಹರ್.

ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೆ ಮುಂಗಾರು ಚಿತ್ರಕ್ಕಾಗಿ ಕಾರ್ತಿಕ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ, ರಚನೆ ವಿ ನಾಗೇಂದ್ರ ಪ್ರಸಾದ್,

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಮೋಕಿದ ಬಂದುಲೆ
2: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇರ್ದ ಈ ಪ್ರಕಟಣೆ.

ಆಕಾಶವಾಣಿ ಮಂಗಳೂರು. ಸಮಯ 10 ಗಂಟೆ. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಧುರೈ TN ಶೇಷಗೋಪಾಲನ್ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವಯೋಲಿನ್ ಎಸ್ ಜಗನ್ಮೋಹನ್ ರಾವ್, ಮೃದಂಗ PG ಲಕ್ಷ್ಮೀನಾರಾಯಣ, ಘಟ TV ವಾಸನ್, ತಂಬೂರ MM ಶ್ರೀನಾಥ ಮರಾಠೆ.

ಕಾರ್ಯಕ್ರಮದ ಆರಂಭದಲ್ಲಿ ದಾಶರಥಿ ನೀ ಋಣಮು ತೋಡಿರಾಗ ಆದಿತಾಳ ತ್ಯಾಗರಾಜರ ಕೃತಿ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಧುರೈ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕಾವಾದ್ಯದಲ್ಲಿ ವಯೋಲಿನ್ ಎಸ್ ಜಗನ್ಮೋಹನ್ ರಾವ್, ಮೃದಂಗ ಪಿಜಿ ಲಕ್ಷ್ಮೀನಾರಾಯಣ, ಘಟ ಟಿವಿ ವಾಸನ್, ತಂಬೂರ ಎಂ ಶ್ರೀನಾಥ ಮರಾಠೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 10:30. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಶಾಕೀತ್. ಕಾರ್ಯಕ್ರಮದ ಮೊದಲಿಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಜಬ್ ಜಬ್ ಫೂಲ್ ಖಿಲೆ ಚಿತ್ರದ ಗೀತೆ, ರಚನೆ ಆನಂದ್ ಬಕ್ಷಿ, ಸಂಗೀತ ಕಲ್ಯಾಣ್ಜಿ ಆನಂದ್ಜಿ.

ಈಗ ಕೇಳಿ ಕುದ್ರತ್ ಚಿತ್ರದ ಗೀತೆಯನ್ನು. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್, ಹಾಡಿದ್ದಾರೆ ಕಿಶೋರ್ ಕುಮಾರ್.

ಚಿತ್ರ ಗೋರ ಔರ್ ಕಾಲಾ, ರಚನೆ ಆನಂದ್ ಭಕ್ಷಿ, ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್, ಹಾಡಿರುವ ಕಲಾವಿದರು ಮುಕೇಶ್ ಮತ್ತು ಲತಾ ಮಂಗೇಶ್ಕರ್.

ಆನಂದ್ ಭಕ್ಷಿ ಅವರ ಗೀತ ರಚನೆಯ ಮುಂದಿನ ಗೀತೆ ಕಟಿಪತಂಗ್ ಚಿತ್ರದಿಂದ. ಹಾಡಿದ್ದಾರೆ ಕಿಶೋರ್ ಕುಮಾರ್, ಸಂಗೀತ ಆರ್ ಡಿ ಬರ್ಮನ್.

ಕಾರ್ಯಕ್ರಮದ ಕೊನೆಯಲ್ಲಿ ರಾಮ್ ತೇರೆ ಗಂಗಾ ಚಿತ್ರದ ಗೀತೆ ಹಾಡಿದ್ದಾರೆ ಸಂಗಡಿಗರೊಂದಿಗೆ ಲತಾ ಮಂಗೇಶ್ಕರ್, ರಚನೆ ಹಜರತ್ ಜೈಪುರಿ, ಸಂಗೀತ ರವೀಂದ್ರ ಜೈನ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ: ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಕೇಶ್ RN, ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರಾಜು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ. 8:30 ಚಿತ್ರಗೀತೆಗಳು. 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ PR. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ LO. 9:30 ಭಾವಗಾನ ತಿಂಗಳ ಹಾಡು, ಆನ ಪೂರ್ಣಿಮಾ ಅವರ ರಚನೆಯನ್ನು ಮುರಳೀಧರ್ K ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಕುಮಾರಿ ಶರಧಿ ಪಾಟೀಲ್.

ಪಟೇಲ್. 9:40 ಗಾಂಧಿ ಸ್ಮೃತಿ, 9:50 ಭಾವಗೀತೆಗಳು, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ತುಳು ಕಾರ್ಯಕ್ರಮ, 11:00 ವನಿತಾ ವಾಣಿ, ಜ್ಯೋತಿ ರಾಜೇಶ್ ಅವರಿಂದ ಕತೆ ಇರುವುದೆಲ್ಲವ ಬಿಟ್ಟು, ಬಳಿಕ ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ ಹದಿಹರೆಯ. 11:30 ಹಿಂದಿ ಚಿತ್ರಗೀತೆಗಳು, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ. ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಸುಜಾತಾ ಎಫ್ ತಳ್ವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಭೂಜಲ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ರೇಣುಕಾ ನಾಕೋಡ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 5:30 ಭಾವಗೀತೆಗಳು, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ. ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:10 ತುಳು ಕಾರ್ಯಕ್ರಮ ಪದರಂಗೀತ, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ಅವಲೋಕನ 6:30. 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಶ್ರೀ ಮೊಹಮ್ಮದ್ ಪರ್ವೇಜ್ ಬಂಥನಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಕನ್ನಡ ಚಿತ್ರಗೀತೆಗಳು. 8:15 ಟುಡೇ ಇನ್ ಪಾರ್ಲಿಮೆಂಟ್. 8:30 ಗೀತಾ ಕುಂದಾಪುರ ಅವರಿಂದ ಕತೆ ಸ್ವಾರ್ಥ ನಿಸ್ವಾರ್ಥ. 9:30 ಚಿತ್ರಗೀತೆಗಳು. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಯುವ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.